ಯಕ್ಷ್ಮಯಾ ಪರಿಪರ್ಯ ಯಕ್ಷ್ಮಯಾ ಯಕ್ಷ್ಮಯಾ ಪರಿಭುಜ ಭುಜ ಪರ್ಯ ಯಕ್ಷ್ಮಯಾ

ಪುಷ್ಪೈರ್ವಿರಾಜತ್ಕರಕಮಲಧರೋ ಯೋಗಪಟ್ಟಾಭಿರಾಮಃ ವ್ಯಾಖ್ಯಾಪೀಠೇ ನಿಷಣ್ಣ ಸಕಲ ಮುನಿವರೈ ಸೇವಿತ ಸುಪ್ರಸನ್ನಃ ಸಂವ್ಯಾಳಃ ಕೃತ್ತಿವಾಸಾಃ ಸತತಮವತು ಮಾಂ ದಕ್ಷಿಣ.

ಹೃದಯಕ ಸಂತುಷ್ಟೋ ಗಜಾರಿರ್ಗಜ ಚರ್ಮಭೃತಿ ಗವ್ಯಾಮೃತಾನ್ನ ಸುಪ್ರೀತೋ ಗವ್ಯಾಜ್ಯಾಹುತಿ ಭೋಜನ ಗವಯ ಶೃಂಗಾಭಿಷೇಕ ಪ್ರಿಯೋ ಗಗನ ಸನ್ನಿಭ ಗಾಣಾಪತ್ಯ ಜನ ಪ್ರೀತೋ ಗಾಣಾಪತ್ಯಾತಿ ಸನ್ಮತಃ ಗಗನಾ

ಹರ್ಯೋ ವರಪತಿರ್ವಜ್ರೀ ವಜ್ರೇಶವಂದಿತಃ ವಂಚುಳೋ ವಂಚಕಹರೋ ವಶೀವಶ್ಯಾದಿದಾಯಕಃ ತೇತಿ ವರ್ಣಾತ್ಮಕಸ್ತೈತ್ಯಕ್ಷರಾತ್ಮಸು ಸಮ್ಯಕಃ ತೇತ್ಯರ್ಣಶ್ರವಣಪ್ರೇತಸ್ತೇತ್ಯಕ್ಷರಸಮಾಶ್ರಿತಃ ತೇತೇತ್ಯಕ್ಷರಸಂಯುಕ್ತಸ್ತೇತ್ಯಕ್ಷರಮನುಪ್ರಿಯಃ ತೇತಿ ಸಪ್ತಾರ್ಣಮಂತ್ರಸ್ಥಸ್ತೇತಿ ವರ್ಣಾಂತಸಂಸ್ಥಿತಃ ತೇತಿ ಮಂತ್ರನತಾರಂಭಸ್ತೇತಿ ಮಂತ್ರಾಗ್ರಸಂಶ್ರಜಃ ತೇ ದಿವ್ಯಶಬ್ದಸಂಕ್ಲುಪ್ತಸ್ತೇತಿ ಶಬ್ದಾಂತರಾತ್ಮಕಃ ತೇಷು ತೇಷು ಚ ಕಾಲಜ್ಞಸ್ತೇಷು ತೇಷು ಫಲಪ್ರದಃ ತೇಷು ತೇಷು ಗುಣಾನಂದಸ್ತೇಷು ತೇಷು ಸ್ತವಾಂಕಿತಃ ತೇಷು ತೇಷು ಮನೋಭಿಜ್ಞಸ್ತೇಷು ತೇಷು ವರಾಧಿಕಃ ತೇಷು ತೇಷು ಸುಪುಣ್ಯಜ್ಞಸ್ತೇಷು ತೇಷು ಸ್ವಧರ್ಮದಃ ತೈಲಪ್ರಿಯಸ್ತೈಲದೀಪಪ್ರಿಯಸ್ತೈಲಾಂಗಮಜ್ಜನಃ ತೈಲಾಭಿಷಿಕ್ತೈಲನ್ನ ಸುಪ್ರಿಯಸ್ತೈಲಶೋಭನಃ ತೈಲಾಜ್ಯಪಾನಸಂತುಷ್ಟಸ್ತೈಲವಾಸಸ್ತಿಲಾನ್ನಭುಕ್ ತೈರೋಭಾವಾನುಗೃಹೇಶಸ್ತೈರೋಭಾವಗುಣಾತ್ಮಕಃ ತೋರಣಾಲಂಕೃತಾನಂದಸ್ತೋರಣಾಂಕಿತಮಂದಿರಃ ತೋರಣದ್ವಾರಚತುರಸ್ತೋಮರಾಜ್ಯಾಯುಧಾನ್ವಿತಃ ಸ್ತೋತಾದ್ರೀಶಾದಿಸಂಸ್ತುತ್ಯಸ್ತೌರಸೂಕ್ಷ್ಮಾಂತರಾತ್ಮಕಃ ತೌಷ್ಣೇಸ್ತುತಿಜ್ಞಸ್ತೌಷ್ಣೇವಸ್ತವಶ್ರಾವಮನೋಹರಃ ತೌಮೀರಪುಷ್ಪವಿಶಿಖಸಂಧಾನಮದನಾಂತಕಃ ಸಂಭಕ್ತಜನಸುಪ್ರೇತಸ್ತಂಭಕ್ತಸುಮನೋಹರಃ.

ಕಾರನಿಗಮಾರ್ಥಜ್ಞ ನಾಗಭೂಷಣ ಭೂಷಿ ನಕಾರಾಗಮತತ್ವಜ್ಞೋ ನಾನಾಸುರಮುನಿಸ್ತು ನಾದಶಾಕ್ಷರ ಸಂಯುಕ್ತೋ ನಾನಾಗಣಸಮಾವೃತ ನವಾಂತಾಕ್ಷರನಾದಾಂತೋ ನವಬಿಲ್ವಜಳ ಪ್ರಿಜ ನಮಾದಿ ಪಂಚಾರ್ನಮಜೋ ನವಸಿದ್ಧ ಸಮರ್ಚಿತ ನವೋ ನವೇತ್ಯಾಯುಷ್ಯದೋ ನವಶಕ್

ನಾನಾನರಕ ಸಂಮಗ್ನ ಸಮುದ್ಧರಣ ಪಂಡಿತ ನಾದಿಯಾಂತಾಕ್ಷರಮನುರ್ನಾದಿ ಪಂಚಾಕ್ಷರಾತ್ಮಕ ನಮಕೈಶ್ಚಮಕೈಸ್ತುತ್ಯೋ ನಾದ್ಯಂತೋ ನಯನತ್ರಜ ನತೃಪ್ತೋ ನಿತ್ಯ ಸಂತೃಪ್ತ ನಾನಾಕಾರಣಯದ್ಯುತಿಃ ಮೂರ್ತೋ ಮೂರ್ತೀಶ್ವರೋ ಮೂರ್ತಿ ಮೂರ್ತಿ ಸಾದಾಖ್ಯಕಾರಣಃ ಮೂರ್ತಿಮೂಲಾತ್ಮಕೋ ಮೂರ್ತಿಭೇದೋ ಮೂರ್ತಿದ್ವಯಾತ್ಮಕ ಮೂರ್ತಿತ್ರಯೋ ಮೂರ್ತಿವರೋ ಮೂರ್ತಿಪಂಚಸ್ವರೂಪಧೃತಿ ಮೂರ್ತಿಷಟ್ಕೋ ಮೂರ್ತ್ಯಷ್ಟಾತ್ಮ ಮೂರ್ತ್ಯಭಿನ್ನವಿನಾಯಕ ಮೂರ್ತಿದ್ವಿಪಂಚಕತನುರ್ಮೂರ್ತ್ಯೇಕಾದಶಕಾತ್ಮಕ ಮೂರ್ತಿದ್ವಾದಶಪೂರೀಶೋ ಮೂರ್ತಮೂರ್ತಾಂತರಾತ್ಮಕ ಮೂರ್ತಿತ್ರಯೋದಶೀ ಪೂಜ್ಯೋ ಮೂರ್ತಿಪಂಚದಶೀ ಮನುಃ ಮೂರ್ತಮೂರ್ತದ್ವಿಭೇದಶ್ಚ ಮೂರ್ತಿಷೋಡಶನಾಮಧೃತಿ ಮೂರ್ತ್ಯಾತ್ಮಪಂಚವಿಂಶಾಂಕೋ ಮೂರ್ತಿಷಟ್ವಿಂಶದುಜ್ವಲಃ ಮೂರ್ತ್ಯಷ್ಟಾಷ್ಟಕರೂಪೀ ಚ.

ಅರ್ಥಾತಿ ಸಂತುಷ್ಟೋ ಯಜುಸ್ಸಾಮನು ಪ್ರಿಯಃ ಯಾಮಾಯಾಮಾದಿ ಸಂಪೂಜ್ಯೋ ಯಾಮಿನೀ ಪೂಜಕೇಷ್ಟದಃ ಯಕ್ಷೇಶ್ವರೋ ಯಕ್ಷರಾಜ ಪ್ರಿಯೋ ಯಕ್ಷೇಶ ವಂದಿತಃ ಯಕ್ಷರಾಕ್ಷಸ ಪೈಶಾಚ ಬ್ರಹ್ಮರಕ್ಷೋ ನಿಕೃಂತನಃ ಛಂದೋಮಯಶ್ಚ ಛಂದೋ ವಿತ್ ಛಂದಜ್ಞಶ್ಚಂದಸಾಂಪತಿಃ ಛಂದಸ್ಸಾರಶ್ಚ ಛಂದೋಭೂಶ್ಚಂದಸಾಂ ಭೇದಬೋಧಕಃ ಛಂದಸ್ತತ್ವಾರ್ಥ ನಿಲಯಶ್ಚಂದಃ ಕಿಂಗಿಣಿ ಮಾಲಿಕಃ ಛನ್ನ ವೀರಾಂಕಿತಶ್ಚತ್ರ ಚಾಮರಾದಿ ಪರಿವೃತಃ ಛತ್ರಪ್ರದಶ್ಚತ್ರಧರಶ್ಚತ್ರೈಕ ವಿಭವಪ್ರದಃ ಛತ್ರದಾನಪ್ರಿಯಶ್ಚತ್ರ ವ್ಯಜನಾದಿಷು ಪೂಜಿತಃ ಛಾಜಾಪತಿ ಸಹಸ್ರಾಭಶ್ಚಾಜಾವಲ್ಲಭ ಪೂಜಿತಃ ಛಾಜಾದೇವೀ ಸುತಾನಂದಶ್ಚಾಜಾನಂದನವಂದಿತಃ ಛಾಜಾವೃಕ್ಷಶ್ಚಿದೋ ಗಘ್ನಶ್ಚಾಜಾನಾಥದುದ್ಯುತ್ಪತಃ ಛಾಜಾಬಿಲ್ವದ್ರುಮೂಲಸ್ಥಶ್ಚಾಜಾರಣ್ಯಾಂತರಗ್ರಹ ಛಾಜಾದಳೋತ್ಪನ್ನಶೀತಶ್ಚಾಜಾಮಾರುತಸೌಖ್ಯದಃ ಛಾಜಾಪಾತಕ ಸಂಹರ್ತ ಛಾಜಾದೋಷ ನಿವಾರಣಃ ಛಾಜಾಪಂಚಕ ಪಾಪಘ್ನಶ್ಚಾಜಾ ಸುತಕೃತಾರ್ಚನಃ ಛಾಜಾಪತಿ ಸುತಾರ್ತಿಘ್ನಶ್ಚಿನ್ನಭಿರಚ್ಛಿನ್ನ ಸಂಶಯಃ.

ಛಿನ್ನಗೂಢಶ್ಚೇದಿತಾಸುರಕಾನನಃ ಛೇದಿತಾರಿಕುಲಗ್ರಾಮಶ್ಚಿನ್ನ ಮೃತ್ಯುಭಯಂಕರಃ ಛಿನ್ನದಕ್ಷುಕ್ರತುಚ್ಛಿನ್ನ ಪತ್ರವರ್ಯಾರ್ಚನ ಪ್ರಿಯಃ ಚವಿಚ್ಛನ್ನಶ್ಚಟಾ.

ಸ್ವಯಂ ಚಿರಂಜೀವಿನಮುಪಸಮೇತ್ಯ ಪಪ್ರಚ್ಛು ಕೇನ ತ್ವಂ ಚಿರಂಜೀವಸಿ ಕೇನ ವಾನಂದಮನುಭವಸೀತಿ ಪರಮರಹಸ್ಯ ಶಿವತತ್ವಜ್ಞಾನೇನೇತಿ ಸಹೋವಾಚ ಕಿಂ ತತ್ ಪರಮರಹಸ್ಯ ಶಿವತತ್ವಜ್ಞಾನೇನೇತಿ

ವಿಲಸತಿ ಆಬದ್ಧ ಕಕ್ಷೋ ವಢಾತಃ ಆಸೀನಶ್ಚಂದ್ರಖಂಡಃ ಪ್ರತಿಘಟಿತ ಜಟಾ ಕ್ಷೀರಗೌರಸ್ತ್ರಿಣೇತ್ತಃ ದದ್ಯಾದಾದ್ಯಶುಕಾದ್ಯೈಃ ಮುನಿಭಿರಭಿವೃತೋ ಭಾವಸಿದ್ಧಿಂ ಭವೋ ನಃ ಮಂತ್ರೇಣನ್ಯಾಸಃ ತಾರಂ ವ್ಯೋಂ ನಮ ಉಚ್ಚಾರ್ಯ ಮಾಯಾಂ ವಾಗ್ಭವಮೇವ ಚ ದಕ್ಷಿಣಾಪದಮುಚ್ಚಾರ್ಯ ತತಸ್ಯಾನ್ಮೂರ್ತಜೆ ಪದಂ ಜ್ಞಾನಂ ದೇಹಿ ಪತಂ ಪಶ್ಚಾತಿ ವನ್ಹಿಜಾಯಾಂ ತತೋನ್ಯಸೇತಿ ಮನುರಷ್ಟಾದಶಾರ್ಣೋಯಂ ಸರ್ವಮಂತ್ರೇಷು ಗೋಪಿತಃ ಭಸ್ಮವ್ಯಾಪಾಂಡರಾಂಗಶಶಿಶಕಲಧರೋ ಜ್ಞಾನಮುದ್ರಾಕ್ಷಮಾಲಾ ವೀಣಾಪುಸ್ತೈರ್ವಿರಾಜತ್ಕರಕಮಲಧರೋ ಯೋಗಪಟ್ಟಾಭಿರಾಮಃ ವ್ಯಾಖ್ಯಾಪೀಠೇ ನಿಷಣ್ಣೋ ಮುನಿವರನಿಚರೈಃ ಸೇವ್ಯಮಾನಃ ಪ್ರಸನ್ನಃ ಸವ್ಯಾಳಃ ಕೃತ್ತಿವಾಸಾಃ ಸತತಮವತಿನೋ ದಕ್ಷಿಣಾಮೂ

ಮಂತ್ರರಾಜಃ ಸರ್ವಮಂತ್ರೋತ್ತಮೋತ್ತಮಃ ಮುದ್ರಾಪುಸ್ತಕವಹ್ನಿನಾದ ವಿಲಸದ್ಬಾಹುಂ ಪ್ರಸನ್ನಾನನಂ ಮುಕ್ತಾಹಾರ ವಿಭೂಷಣಂ ಶಶಿಕಲಾಭಾಸ್ವತ್ಕಪರ್ದೋಜ್ವಲಂ.

ಪ್ರಾಪ್ಯತರಂ ಮಹತೆ ಗೋಪಿತಂ ಸರ್ವತಂತ್ರೇಷು ಸಾರಾತ್ ಸಾರತರಂ ಪರಂ ಕಥ್ಯತೆ ದೇವದೇವೇಶಿ ಸಾವಧಾನೇನ ತಚ್ಛೃಣು ತ್ರೈಲೋಕ್ಯಮೋಹನಂ ನಾಮ ಕವಚಂ ಮಂತ್ರವಿಗ್ರಹಂ ಸರ್ವಮಂತ್ರಮಯಂ ದಿವ್ಯ ಶೈವಶಕ್ತಸಮನ್ವಿತಂ ಕವಚಂ ಶುಭದಂ ಭದ್ರೇ ದಕ್ಷಿಣಾಮೂರ್ತಿ ಶರ್ಮಣಃ ಶಿವಸ್ಯ ಕವಚಸ್ಯಾಸ್ಯ ಚತುರ್ಮುಖ ಋಷಿ ಸ್ಮೃತಃ ಗಾಯತ್ರಂ ಛಂದ ಆದಿಷ್ಟಂ ದೇವತಾ ದಕ್ಷಿಣಾಮುಖಃ ಶ್ರೀಮೇಧಾ ದಕ್ಷಿಣಾಮೂರ್ತಿ ರೂಪಶ್ರೀ ಪರಶಂಕರಃ.

ಮಿಧದೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಕ್ಷೀಣ ಗುಣಗಣ್ಯಾಯ ದಕ್ಷಿಣಾಯ ಜಗದ್ಭೃತೌ ತ್ರಕ್ಷಾಯ ಸರ್ವಗುರವೇ

0: ಯಂ ಬ್ರಹ್ಮಣ್ಯಂ ಬ್ರಹ್ಮನಿಷ್ಠಿತಂ ಪ್ರಾಚೀನಾನಾಮಪಿ ಗಿರಾಂ ಅಗೋಚರಮನೂಪಮಂ ಧ್ಯಾಯನ್ನೇವಂ ಮಹಾದೇವಂ ಪ್ರಜಪೇತ್ ಪಂಜರೋತ್ತಮಂ ವೀರಾಸನೇಕನಿಲಯಾಯ ವಿರಣ್ಮಯಾಯ ನ್ಯಗ್ರೋಧಮೂಲಗೃಹಿಣೇ ನಿಟಿಲೇಕ್ಷಣಾಯ ಗಂಗಾಧರಾಯ ಗಜಕರ್ಮ ವಿಭಾಸ್ವರಾಯ ಪ್ರಾಚೀನಪುಣ್ಯಪುರುಷಾಯ ನಮಃಶಿವಾಯ. ಓಂ ಕೈಲಾಸಾಗ್ರಿನಿಭಂ ಶಶಾಂಕಕಲಯಾ ಸ್ಫೂರ್ಜಜಟಾಮಂಡಲಂ ನಾಸಾಲೋಕನತತ್ಪರಂ ತ್ರಿನಯನಂ ವೀರಾಸನಾಧ್ಯಾಸಿನಂ ಮುದ್ರಾಚಿಹ್ನಕುರಂಗಜಾನುವಿಲಸತ್ಪಾಣಿಂ ಪ್ರಸನ್ನಾನನಂ ಕಕ್ಷಾಬದ್ಧಭುಜಂಗಮಂ ಮುನಿವೃತಂ ವಂದೇ ಮಹೇಶಂ ಪರಂ ಅಕಳಂಗಕಲಾಪೂರ್ಣಚಂದ್ರಕೋಟಿಸಮಪ್ರಭಂ ಚತುರ್ಬಾಹುಮುದಾರಾಂಗಂ ಭಸ್ಮೋದ್ದೂಳಿತವಿಗ್ರಹಂ ವ್ಯಾಘ್ರಚರ್ಮಾವೃತಂ ಶಾಂತಂ ಜಾಳಯಜ್ಞೋಪವೀತಿನಂ ಕುಂದೇಂದುಶಂಖಪಾಟೀರೇ ಪಾಂಡುರಾಂಗಂ ಸದಾಶಿವಂ ವ್ಯಾಖ್ಯಾಪೀಠೇ ಸಮಾಸೀನಂ ಕಾಲಕಂಠವಿರಾಜಿತಂ ಶಾರದಾಭಿನವಜ್ಯೋತ್ಸ್ನಾಜಾಂಬೂನದಸಮಪ್ರಭಂ ಮುಕ್ತಾವಲಯಮಾಣಿಕ್ಯ ವಜ್ರವೀಢೂರ್ಜಮಂಡಿತಂ ಲಂಬೋದರಂ ವಿಶಾಲಾಕ್ಷಂ ವೃತ್ತತಾಮ್ರನಖಪ್ರಭಂ ಜ್ಞಾನಮುದ್ರಾಕ್ಷಮಾಲೇ ಚ ಸುಧಾಕಲಶಪುಸ್ತಕೌ ನಿಧಾನಂ ಬಾಹುಭಿರ್ಗಂಗಾಶೀತಾಂಶುಶಕಲಾಂಕಿತಂ ನಿಧಾಯಾಪಸ್ಮಾರಪೃಷ್ಠೇ ದಕ್ಷಿಣಂ ಪಾದಪಂಕಜಂ ತದೂರ್ಧ್ವಗದವಾಮಾಂಘ್ರಿ ಪಂಕಜಂ ಪರಮಂ ಪ್ರಭುಂ ಮುನಿಭಿಃ ಸೇವ್ಯಮಾನಂತಂ ಅಶೇಷಾರ್ಥಪ್ರದರ್ಶಕಂ ಅಗಸ್ತ್ಯೇನ ವಸಿಷ್ಠೇನ ವಾಮದೇವೇನ ಧೀಮತಾ ಭಾರದ್ವಾಜೇನ ಮುನಿನಾ ಸೇವ್ಯಮಾನಮಹರ್ನಿಶಂ ಸನಕಾದ್ಯೈ ಸದಾ ಧ್ಯೇಯಂ ದಕ್ಷಿಣಾಮೂರ್ತಿಮವ್ಯಯಂ.
1: ಓಂ ನಮಃಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪೆರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.

0: சிவாய. You're listening to Shaivam.org Radios. 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Seraman Perumal Nayanar Puranam. Presented by Sri H.S. தியாகராஜன். தேங்க்யூ. ஓம் நம சிவாய.
2: குருப்பியோ நமக. எல்ல மகனியர்களிகூ நன் நமஸ்காரங்கள். இந்த வீடியோ ஈ ஸ்லோகதிந்த பிராரம்ப மாட்டாயினி. யதா கரஹ சந்தன தா பாரவாஹி பாரஸ்ய வேத்தா நது சந்தனஸ்ய. அந்தரே ஈ ஸ்லோகத அர்த்தம் ஹீகே. ಕಪ್ಪೆ ಎನ್ನುವುದು ಭಾರ ಹೊರಕ್ಕೆ ಇರುವಂಥ ಪ್ರಾಣಿ. ಅದನ್ನು ಇಂಗ್ಲೀಷ್ನಲ್ಲಿ ಬೀಸ್ಟ್ ಆಫ್ ಬರ್ಡನ್ ಅಂತ ಕರೀತಾರೆ. ಅದರ ಕೆಲಸ ಭಾರ ಹೊರೋದಷ್ಟೇ. ಅದು ಏನನ್ನು ಹೊರೋದು, ಅದಕ್ಕೇನು ಅದಕ್ಕೆ ಪಾಪ ಅರಿವಿರಲ್ಲ, ಭಾರ ಮಾತ್ರ ಅದಕ್ಕೆ ಅನುಭವವಾಗುತ್ತೆ. ಅದರ ಮೇಲೆ ಚಂದನದ ಕೊರಡುಗಳನ್ನು ಇಟ್ಟು ಭಾರ ಹೊರಿಸಿದರೆ ಅದಕ್ಕೇನು ಅರ್ಥವಾಗುತ್ತೆ, ಬರೀ ಭಾರ ಮಾತ್ರ ಗೊತ್ತಾಗುತ್ತೆ ವಿನಃ ಆ ಚಂದನದ ಒಂದು ವಾಸನೆಯಾಗಲಿ ಅದರ ಒಳ್ಳೆಯ ಗುಣಗಳಾಗಲಿ ಅದಕ್ಕೆ ಅರಿವಾಗುವುದಿಲ್ಲ. ಬರೀ ಭಾರ ಮಾತ್ರ ಅರ್ಥವಾಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇಲ್ಲೊಂದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಶ್ಲೋಕ ಇದೆ. ಚತುರ್ವೇದಿ ಅಪಿ ಯೋ ವಿಪ್ರಹ ಸೂಕ್ಷ್ಮಂ ಬ್ರಹ್ಮ ನ ವಿಂದತೆ ವೇದಭಾರ ಭರಾತ್ಕ್ರಾಂತ ಸವೈ ಬ್ರಾಹ್ಮಣ ಗರ್ಧವಃ. ಹೀಗೆ ಹೇಳಿದೆ. ಅಂದರೆ ನಾಲ್ಕು ವೇದಗಳನ್ನು ಅಭ್ಯಾಸ ಮಾಡಿದಂತಹ ಒಬ್ಬ ಬ್ರಾಹ್ಮಣನು ಪರಮೇಶ್ವರನನ್ನು ಅರಿತುಕೊಳ್ಳದೆ ಹೋದರೆ ಅದು ಯಾವುದಕ್ಕೆ ಸಮ ಅಂತಂದರೆ, ಅವನು ಆ ಗ್ರಂಥಗಳನ್ನು ಭಾರ ಹೊತ್ತಾಗಿ ಹೊತ್ತಿದ್ದಾನೆ ವಿನಃ ಅದರಿಂದ ಪ್ರಯೋಜನ ಪಡೆಯಲಿಲ್ಲ. ಆದ್ದರಿಂದ ಆ ಬ್ರಾಹ್ಮಣ ಈ ಕತ್ತೆಗೆ ಸಮಾನ ಅಂತ ಹೇಳ್ತಾ ಇದೆ. ಅಂದರೆ ಎಷ್ಟು ವೇದಗಳನ್ನು ಓದಿದರೂ ಕೂಡ ಭಗವಂತನನ್ನು ಪರಮಾತ್ಮನನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ. ಅದೇ ಎಲ್ಲ ವಿದ್ಯೆಗಳ ಒಂದು ಗುರಿಯಾಗಿರಬೇಕು. ಅಷ್ಟು ವೇದಗಳನ್ನು ತಿಳಿದು ಕಲಿತು ಕೂಡ ಇದನ್ನು ಮಾಡದೆ ಹೋದರೆ ಭಾರವನ್ನು ಹೊತ್ತ ಕತ್ತೆಯಂತೆಯೇ ಈ ಬ್ರಾಹ್ಮಣನು ಕೂಡ ಗ್ರಂಥಗಳ ಹೊರೆಯನ್ನು ಇವನು ಹೊತ್ತಿದ ಮನೆ ಅಂತ ಅರ್ಥವಾಗುತ್ತೆ. ಪ್ರಯೋಜನವಿಲ್ಲದ ಒಂದು ಇವನು ಮಾಡಿದಂಥ ವಿದ್ಯಾಭ್ಯಾಸ ಅಂತ. ಈಗ ನಮ್ಮ ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮುಂದುವರೆಸ್ತಾ ಅದರ ಜೊತೆಗೆ ಇನ್ನೊಬ್ಬರು ನಾಯನಾರವರು ಸಂಬಂಧಪಡ್ತಾರೆ. ಅವರ ಹೆಸರು ಚೇರಮಾನ್ ಪೆರುಮಾಳ್ ನಾಯನಾರ್ ಅನ್ನುವ ಮಹನೀಯರು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ಹೇಳ್ತಾರೆ, ಕಾರ್ಕೊಂಡ ಕೊಡೈ ಕಳರಿತ್ತರಿ ವಾರ್ಕುಂ ಅಡಿಯೇನಂತ ಹೇಳಿದ್ದಾರೆ. ನಿಜಗುಣ ಶ್ರೀಯೋಗಿಯವರು ವೇಳದೈದರು ನಂಬಿಕೇಳಿ ಕೈಲಾಸಕ್ಕೆ ದಾಳಿಯಿಟ್ಟ ಅತುಳ ಬಲ ಚೇರಮನ ಚರಣ ಧೂಳಿಗದ ಬಂಟ ನೆನೆಸುವನು ಅಂತ ನಿಜಗುಣ ಶಿವಯೋಗಿಗಳವರು ಹೇಳಿದ್ದಾರೆ. ಹರಿಹರ ಅವರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಸಿಕ್ಕಲಿಲ್ಲ. ಇವಾಗ ಈ ಚೇರಮಾನ್ ಪೆರುಮಾಳ್ ನಾಯನಾರವರ ಚರಿತ್ರೆಯನ್ನು ಹೇಳ್ತಿದ್ದೀನಿ. ಇವರು ಕೇರಳ ದೇಶಕ್ಕೆ ಸೇರಿದವರು. ಕೇರಳ ಅಂದರೆ ಬೆಟ್ಟ ಪ್ರದೇಶವೇ. ಅಲ್ಲಿಯ ರಾಜಧಾನಿ, ಆ ಮಲೆನಾಡಿನ ರಾಜಧಾನಿ ಕೊಡುಂಕೋಲೂರ್ ಅಂತ ಅಲ್ಲಿಯವರು ಇವರು. ಇವರದು ರಾಜವಂಶ ಕೋತಯಾರ ರಾಜವಂಶ ಅಂತ. ಇವರ ವಂಶಕ್ಕೆ ಉದಯಾನನ್ ಅಂತ ಕೂಡ ಇದೆ, ಉದಯಾನ್ ವಂಶ ಅಂತೂ ಹೇಳ್ತಾರೆ. ಚೇರಮಾನ್ ಎಂಬುದು ಕೂಡ ಇವರ ವಂಶದ ಹೆಸರೇ. ಇವರಿಗೆ ಪೆರುಮಾಳನ್ನು ಬಿರುದು ಹೆಸರು ಯಾಕೆ ಬಂದಿದೆ ಅಂದರೆ, ಇವರು ಪಟ್ಟಾಭಿಷೇಕ ರಾಜನಾಗಿ ಪಟ್ಟಾಭಿಷೇಕವಾದ ನಂತರ ಇವರಿಗೆ ಈ ಪೆರುಮಾಳ್ ಅನ್ನೋ ಹೆಸರು ಬಂದಿದೆ. ಇವರದು ಮೊದಲು ಇದ್ದ ಹೆಸರು ಏನು ಅಂತಂದರೆ ಪೆರುಮ್ಮ ಕೋತಯನ್ ಅಂತ ಹೇಳಿದೆ. ಇವರು ಪರಮಶಿವ ಭಕ್ತರು, ಚಿಕ್ಕ ವಯಸ್ಸಿನಿಂದಲೇ ಭಕ್ತಿ ಭಕ್ತಿ ಭಕ್ತಿ ಬೆಳೀತಾ ಬೆಳೀತಾ ಇವರಿಗೆ ವಯಸ್ಸಾಗ್ತಾ ಆಗ್ತಾ ಅಂದರೆ ದೊಡ್ಡವರಾಗ್ತಾ ಆಗ್ತಾ ಶಿವಭಕ್ತಿಯನ್ನು ಕೂಡ ವೃದ್ಧಿಯೇ ಆಗ್ತಾ ಇತ್ತು. ಯಾವ ಪ್ರಾಪಂಚಿಕ ವಿಷಯದಲ್ಲೂ ಕೂಡ ಆಸಕ್ತಿ ಇಲ್ಲ, ವೈರಾಗ್ಯ ಬೇಡಪ್ಪ, ರಾಜ ಬೇಡ, ರಾಜ್ಯ ಬೇಡ, ಯಾವುದು ಬೇಡ ಅನ್ನೋ ಒಂದು ವಿರಕ್ತಿ ಇವರು ಹುಟ್ಟಿರೋದೇ ರಾಜವಂಶದಲ್ಲಿ ರಾಜರಾಗಬೇಕು, ಆದರೆ ರಾಜ್ಯ ಬೇಡ, ಶಿವಭಕ್ತಿ ಮಾಡಿದ್ರೆ ಸಾಕು ಅಂತ ಹೇಳಿ ಏನು ಮಾಡಿಬಿಟ್ರು, ರಾಜ್ಯ ತಗೊಳ್ಳೇ ಇಲ್ಲ, ರಾಜ್ಯಭಾರ ತಗೊಳ್ಳೇ ಇಲ್ಲ. ತಿರು ಆಂಚೈಕಲಂ ಅನ್ನೋ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಶಿವನ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾವ ಥರ ಮಾಡಿದ್ರು ಅಂತಂದರೆ, ಕೊಳದಿಂದ ನೀರು ತರುವುದು, ಮತ್ತು ಅಲ್ಲಿ ನಂದನವನದಿಂದ ಹೂವುಗಳನ್ನ ಆರಿಸಿ ತಂದು ಅದನ್ನು ಹೂಮಾಲೆಯಾಗಿ ಕಟ್ಟಿ ಅದನ್ನು ದೇವರಿಗೆ ಸಮರ್ಪಿಸುವುದು. ಅಷ್ಟೇ ಅಲ್ಲ, ದೇವಸ್ಥಾನವನ್ನು ಗುಡಿಸಿ ಶುದ್ಧ ಮಾಡುವುದು, ಸಗಣಿಯಿಂದ ನೀರಿನಿಂದ ಸಾರಿಸಿ ಶುದ್ಧ ಮಾಡುವುದು, ಇಂಥ ಎಲ್ಲ ಕೆಲಸಗಳನ್ನು ಮಾಡಿ ಕೊನೆಗೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ಏರ್ಪಾಡು ಮಾಡ್ತಾ ಇದ್ದರು. ಇವರು ಪೂಜೆ ಮಾಡ್ತಾ ಇರಲಿಲ್ಲ. ಈ ಕೆಲಸಗಳನ್ನು ರಾಜನಾದರೂ ಕೂಡ ರಾಜ ಅಲ್ಲ, ನೆನಪೇ ಇಲ್ಲ, ಈ ರೀತಿ ಶಿವರು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದರು. ಈ ರಾಜ್ಯ ಏನಾಯಿತು ಅಂತಂದರೆ, ಸೆಂಗೋಲ್ ಪೋರಯ್ಯನ್ ಅಂತ ಒಬ್ಬ ರಾಜ ತಾತ್ಕಾಲಿಕವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ, ಅವನಿಗೂ ರಾಜ್ಯ ಆಳೋದರಲ್ಲಿ ಆಸಕ್ತಿನೇ ಇಲ್ಲ, ಆತನು ಕೈ ಬಿಟ್ಟುಬಿಟ್ಟ. ಇದರಿಂದ ಏನಾಯಿತು, ಈ ರಾಜ್ಯ ಅನಾಥವಾಯಿತು. ಜನಗಳೆಲ್ಲ ಏನು ಮಾಡಿದ್ರು, ಬುದ್ಧಿವಂತರು ಸಜ್ಜನರು ಆ ದೇಶದ ಎಲ್ಲ ಪ್ರಜೆಗಳು ಏನು ಮಾಡಿದ್ರು, ರಾಜ್ಯ ಹೀಗೆ ಅನಾಥವಾದರೆ ಹೇಗೆ, ಒಬ್ಬ ರಾಜರು ಬೇಕೇ ಬೇಕು ಅಂತ ಈ ತಿರು ಆಂಚೈ ಕಲಮಿಗೆ ಬಂದು ರಾಜನನ್ನು ಪ್ರಾರ್ಥಿಸಿದರು. ನೋಡಿ, ರಾಜ್ಯ ಅನಾಥವಾಗಿದೆ, ಬಂದು ತಾವು ರಾಜ್ಯಭಾರ ಮಾಡಬೇಕು, ಇಲ್ಲದಿದ್ದರೆ ಸರಿ ಇಲ್ಲ, ನಮ್ಮ ಗತಿ ಏನು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಈ ಪೆರುಮಾಳವರು ಏನು ಮಾಡಿದ್ರು, ಶೇರಮಾನ್ ಪೆರುಮಾನ್ ಈಶ್ವರನನ್ನು ಪ್ರಾರ್ಥಿಸಿದರು. ನಾನು ಯಾವುದೂ ಬೇಡ ಅಂತ ಇಲ್ಲಿ ಬಂದು ನಿನ್ನ ಸೇವೆ ಮಾಡ್ತಾ ಇದ್ದರೆ ಇವರು ಹೀಗೆ ಬಂದೆ ನನ್ನ ಒತ್ತಾಯ ಪಡಿಸ್ತಾ ಇದ್ದಾರಲ್ಲ ಅಂತ ಶಿವನನ್ನು ಪ್ರಾರ್ಥಿಸಿದಾಗ ಪರಮೇಶ್ವರ ಹೇಳಿದಾಗ, ಅವರನ್ನು ಬರಮಾಡಿದ್ದೇ ನಾನಪ್ಪ, ನೀನು ಹೋಗಿ ರಾಜ್ಯಭಾರ ಮಾಡು, ನಿನ್ನ ಕರ್ತವ್ಯ ಅದು. ಆದರೆ ನಿನ್ನ ಶಿವಭಕ್ತಿ ಶಿವಸೇವೆ ಯಾವುದಕ್ಕೂ ಕೂಡ ಏನೂ ಕುಂದಿರೋದಿಲ್ಲ, ದಯವಿಟ್ಟು ನೀನು ಹೋಗಿ ರಾಜ್ಯಭಾರ ಮಾಡು ಅಂತ ಅಪ್ಪಣೆ ಕೊಡಿಸಿದ್ರು. ಅದು ಅಪ್ಪಣೆ ಕೊಡಿಸಿದ್ದು ಮಾತ್ರವಲ್ಲ, ಅವರಿಗೆ ಒಂದು ವರವನ್ನು ಕೊಟ್ಟರು, ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ಒಂದೆರಡು ವರಗಳನ್ನು ಕೊಡ್ತೇನೆ ನಿನಗೆ, ಯಾರಿಗೆ ಯಾವ ಪ್ರಜೆಗಳಲ್ಲಿ ಯಾರೇ ಆಗಲಿ ಅವರಿಗೆ ಏನು ಮನಸ್ಸಿನಲ್ಲಿಯೋ ಕಷ್ಟದಲ್ಲಿಯೋ ಏನು ಬಂದರೂ ಕೂಡ ಅದು ತಕ್ಷಣವೇ ನಿನ್ನ ಮನಸ್ಸಿಗೆ ಗೊತ್ತಾಗತ್ತೆ, ಎಲ್ಲಿ ಯಾರು ಕಷ್ಟಪಟ್ಟರು ಕೂಡ ಅದು ನಿನಗೆ ತಕ್ಷಣವೇ ಅರಿವಾಗ್ಬಿಡುತ್ತೆ, ಆ ವರವನ್ನು ಕೊಡ್ತೇನೆ ಅಂತ ಹೇಳಿ ಇನ್ನೂ ಒಂದು ಹೇಳಿದ್ರು, ಇವರಿಗೆ ಎಲ್ಲ ಪ್ರಾಣಿ ಭಾಷೆಗಳು ಪಕ್ಷಿ ಭಾಷೆಗಳು ಇವೆಲ್ಲ ತಿಳಿಯೋ ಥರ ಅನುಗ್ರಹವನ್ನು ಮಾಡಿ ನೀನು ಹೋಗಪ್ಪ ರಾಜ್ಯಭಾರ ಮಾಡು ಅಂತ ಹೇಳಿ ಕಳಿಸ್ಕೊಟ್ರು. ಅದರಂತೆ ಇವರು ಬಂದು ರಾಜ್ಯಭಾರ ಮಾಡೋಕ್ಕೆ ಪಟ್ಟಾಭಿಷೇಕವಾಯಿತು, ವಿಜೃಂಭಣೆಯಿಂದ ರಾಜ ಆದರು. ರಾಜ ಆಗಿ ರಾಜ್ಯಭಾರ ಶುರು ಮಾಡಿದ್ರು. ಇವರಿಗೆ ಈ ವರ ಕೊಟ್ಟಿದ್ದರಿಂದ ಪರಮೇಶ್ವರನು ಈ ಥರ ಯಾರಿಗೆ ತೊಂದರೆ ಆದರೂ ಕೂಡ ಅದು ನಿನಗೆ ಅರಿವಾಗತ್ತೆ, ತಕ್ಷಣ ಗೊತ್ತಾಗತ್ತೆ ಅಂತ ಹೇಳಿದ್ರಿಂದ ಇವರಿಗೆ ಕಳರಿಟ್ಟರಿವಾರ್ ಅಂತ ಹೆಸರು ಬಂದಿದ್ದು. ಮತ್ತು ಹೀಗೆ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಒಂದು ದಿವಸ ಆನೆ ಮೇಲೆ ಸಂಚಾರ ಹೊರಟಿದ್ದಾರೆ ರಾಜ್ಯದಲ್ಲಿ. ದೂರದಲ್ಲಿ ಯಾರೋ ಒಬ್ಬರು ತುಂಬ ಮೈ ತುಂಬ ವಿಭೂತಿಯನ್ನು ಧರಿಸಿಕೊಂಡು ಬರ್ತಾ ಇರುವ ಹಾಗೆ ಕಾಣುತ್ತೆ. ಇವರು ಆನೆಯ ಮೇಲೆ ಹೋಗ್ತಾ ಇದ್ದಾರೆ, ಎದುರು ಬರ್ತಾ ಇದ್ದಾರೆ ಅವರು. ಅವರು ಬರ್ತಾ ಇದ್ದು ಹತ್ತಿರ ಬಂದ ತಕ್ಷಣ ಇವರು ಆನೆಯಿಂದ ಧುಮುಕಿ ಬಿಟ್ಟು ಅವರಿಗೆ ಸಾಷ್ಟಾಂಗವಾಗಿ ರಸ್ತೆಯಲ್ಲಿ ಬೀದಿನಲ್ಲಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಆತ ಇದು ಹೇಳಿದ್ರು, ಅಯ್ಯೋ ಸ್ವಾಮಿ, ನೀವು ಮಹಾರಾಜರು, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ, ನಾನು ಅಗಸ, ನಾನು ಬಟ್ಟೆಯನ್ನು ಶುದ್ಧ ಮಾಡುವ ಅಗಸ, ಅಂದರೆ ಮೈಯೆಲ್ಲ ವಿಭೂತಿ ಇದೆಯಲ್ಲ ಅಂತ ಇವ್ರಿಗನಿಸಿದ್ರೆ ಆತ ಹೇಳ್ದೆ, ನೋಡಿ, ನಾನು ಇಲ್ಲಿ ಬಟ್ಟೆಗಳನ್ನು ಶುದ್ಧ ಮಾಡೋದಕ್ಕೆ ಒಂದು ಬಿಳಿಯ ಮಣ್ಣನ್ನು ಉಪಯೋಗಿಸ್ತೇನೆ, ಅದನ್ನು ಉಪಯೋಗಿಸಿ ಬಟ್ಟೆಯನ್ನು ಹೋಗಿದ್ರೆ ಅದು ಬಟ್ಟೆಗಳೆಲ್ಲ ಶುದ್ಧವಾಗುತ್ತೆ. ಆ ಬಿಳಿಯ ಮಣ್ಣು ನನ್ನ ಮೈ ಮೇಲೆಲ್ಲ ಬಿದ್ದಿದೆ, ಮೇಲೆಲ್ಲ ಚೆಲ್ಲಿದೆ, ಅದರಿಂದ ನಿಮಗೆ ವಿಭೂತಿ ಧರಿಸ್ಕೊಂಡ ಹಾಗೆ ಕಾಣಿಸಿದೆ, ನನಗೆ ಯಾರು ನಮಸ್ಕಾರ ಮಾಡಿದ್ರಿ ಅಂತ ಹೇಳಿದೆ. ಇವರಿಗೆ ಆ ವಿಭೂತಿ ಧರಿಸಿದ್ರಿಂದ ಸಾಕ್ಷಾತ್ತಾಗಿ ಶಿವಭಕ್ತರಿವರು, ಶಿವಶರಣರು ಅಂತ ಅಂದುಕೊಂಡು ನಮಸ್ಕಾರ ಮಾಡಿದರು. ಇದು ಇವರ ಸರಳತೆ ಮುಗ್ಧತೆಗೆ ಒಂದು ಉದಾಹರಣೆ ಈ ಘಟನೆ ನಡೆದಿದ್ದು. ಆನಂತರ ಸ್ವಲ್ಪ ದಿವಸ ಆದ ನಂತರ ಒಬ್ಬರು ಬರ್ತಾರೆ, ಅವರು ಪರಮೇಶ್ವರನೇ ನನಗೆ ಒಂದು ಪತ್ರವನ್ನು ಬರೆದು ಕಳಿಸಿದ್ದಾರೆ ನಿಮ್ಮ ನೋಡುವಂತೆ ಅಂತ ಹೇಳಿ ಇವರ ಆಸ್ಥಾನಕ್ಕೆ ಬರ್ತಾರೆ. ರಾಜಭಟರು ಅವರನ್ನು ವಿಚಾರಿಸ್ತಾರೆ, ಅವರು ರಾಜನಿಗೆ ಸಮಾಚಾರ ಹೇಳ್ತಾರೆ, ಈ ಥರ ಯಾರೋ ಒಂದು ಪರಮೇಶ್ವರನೇ ಬರೆದುಕೊಟ್ಟಂಥ ಪತ್ರವನ್ನು ಕೊಟ್ಟು ನಿಮ್ಮ ನೋಡೋಕ್ಕೆ ಹೇಳಿದಾರಂತೆ ಅಂತ ಹೇಳಿ. ಅದಕ್ಕೆ ಅವರು ಅವರನ್ನು ಬರಮಾಡು ಅಂತ ಹೇಳಲಿಲ್ಲ, ಇವರೇ ಅವರು ಬಂದಿರೋ ಜಾಗಕ್ಕೆ ಹೋಗಿ ಬಾಗಲಲ್ಲಿ ಅವರನ್ನು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಅವರನ್ನು ಉಚಿತವಾದ ಸ್ವಾಗತಿಸಿ ಉಚಿತವಾದ ಆಸನದಲ್ಲಿ ಕೂಡಿಸಿ ಆ ಪತ್ರವನ್ನು ಏನು ಬರೆದಿದೆ ಅಂತ ಓದಿದರು. ಸಾಕ್ಷಾತ್ತಾಗಿ ಪರಮಾತ್ಮನೇ ಕಾಗದ ಬರೆದಿದ್ದಾನೆ. ಅವರಿಗೆ ಪರಮ ಸಂತೋಷವಾಯಿತು, ಈಶ್ವರನೇ ನನಗೆ ಕಾಗದ ಬರೀಬೇಕಾದ್ರೆ ನಾನು ಎಷ್ಟು ಭಾಗ್ಯವಂತ ಅಂತ ಹೇಳಿ ಆ ಸಂತೋಷದಿಂದ ಆ ಕಾಗದದಲ್ಲಿ ಏನು ಬರೆದಿದೆ ನೋಡಿದ್ರೆ ಪರಮೇಶ್ವರ ಏನು ಬರೆದಿದ್ದಾನೆ ಅಂತಂದರೆ, ಇವರು ನನಗೆ ಬಹಳ ನೆಚ್ಚಿನ ಭಕ್ತರು, ಬಹಳ ಒಳ್ಳೆಯ ಭಕ್ತರು, ಒಳ್ಳೆಯ ಸಂಗೀತಗಾರರು, ಹಾಡ್ತಾರೆ, ವೀಣೆ ನುಡಿಸ್ತಾರೆ, ಅಷ್ಟು ಚೆನ್ನಾಗಿ ನುಡಿಸ್ತಾರೆ, ನನಗೆ ಇವರನ್ನು ಕಂಡರೆ ಬಹಳ ಪ್ರೀತಿ. ಇವರನ್ನು ನಿನಗೆ ಯಾಕೆ ಕಳಿಸ್ತಾ ಇದ್ದೀನಿ ಅಂತಂದರೆ, ಇವರನ್ನು ನೀವನು ಸರಿಯಾಗಿ ಸನ್ಮಾನಿಸಿ ಗೌರವದಿಂದ ಕಂಡು ಇವರಿಗೆ ಬೇಕಾದ ಯೋಗ್ಯತೆ ಅದನ್ನೆಲ್ಲ ಕೊಡಬೇಕು, ಸನ್ಮಾನ ಮಾಡಬೇಕು, ಅವರಿಗೆ ಬೇಕಾದ ಧನ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಪರಮೇಶ್ವರನೇ ಬರೆದಿದ್ದಾನೆ. ಇದನ್ನು ನೋಡಿ ಇವರಿಗೆ ಅತ್ಯಂತ ಸಂತೋಷವಾಗಿ ಅವರನ್ನು ಬಹಳ ಮರ್ಯಾದೆಯಿಂದ ಉನ್ನತವಾದ ಆಸನದಲ್ಲಿ ಕೂಡಿಸಿ ಆಯಿತು ಸ್ವಾಮಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಬೊಕ್ಕಸ ಇದೆಲ್ಲ ಟ್ರೆಷರಿ ಅದನ್ನು ಭಾಗ ತೆರೆದುಬಿಟ್ಟು ಸ್ವಾಮಿ ನಿಮಗೆ ಏನು ಬೇಕೋ ಇದರಲ್ಲಿ ಎಷ್ಟು ಬೇಕೋ ಎಲ್ಲ ತಗೊಳ್ಳಿ ಅಂತ ಹೇಳೋದು. ರಾಜ ಅವರ ಹೆಸರು ನಿಮಗೆ ಹೇಳಲಿಲ್ಲ, ಅವರ ಹೆಸರು ಬಾಣಭದ್ರರು ಅಂತ. ಇದು ತಿರುವಾಳಿಯಾಳ ಪುರಾಣದಲ್ಲಿ ಬರೋ ಬಾಣಭದ್ರರೇ ಇವರು. ಅದರಲ್ಲಿ ಒಂದು ಸಂಗೀತ ಸ್ಪರ್ಧೆ ನಡೆಯುತ್ತೆ, ಇವರು ಶಿವನ ಪೂಜೆ ಮಾಡತಕ್ಕಂಥ ಒಬ್ಬರು ಅರ್ಚಕರಾಗಿರ್ತಾರೆ, ಅವರೇ ಬಾಣಭದ್ರರು. ಇವರನ್ನು ಬಹಳ ಚೆನ್ನಾಗಿ ಗೌರವಿಸಿ ಖಜಾನೆಯನ್ನು ತೋರಿಸಿ ನಿಮಗೇನು ಬೇಕೋ ತೆಗೆದುಕೊಳ್ಳಿ, ಎಷ್ಟು ಬೇಕೋ ತೆಗೆದುಕೊಳ್ಳಿ ಅಂತ ಮಹಾರಾಜರು ಹೇಳುವಾಗ ಬಾಣಭದ್ರರು ಹೇಳ್ತಾರೆ, ಅಪ್ಪ ಮಹಾರಾಜ ನಿನ್ನ ಔದಾರ್ಯಕ್ಕೆ ಎಣೆಯೇ ಇಲ್ಲ, ಇದಕ್ಕೋಸ್ಕರನೇ ನನಗೆ ಪರಮೇಶ್ವರನ ತಮ್ಮನ್ನು ನೋಡಬೇಕು ಅಂತ ಒಂದು ಪತ್ರ ಬರ್ ಕೊಟ್ಟಿರಬೇಕು ಅಂತ ಕಾಣುತ್ತೆ ಅಂತ ಹೇಳಿದ್ರೆ ಮಹಾರಾಜ ಇನ್ನೂ ಹೇಳ್ತಾರೆ, ಇಷ್ಟೇ ಅಲ್ಲ ಈ ರಾಜ್ಯನೇ ನೀವು ತಗೊಳ್ಳಿ, ರಾಜ್ಯಭಾರ ನೀವೇ ಮಾಡಿ ಅಂತ ಹೇಳಿ ಅದನ್ನು ಅವರಿಗೆ ಕೊಡೋಕ್ಕೆ ಮುಂದಾಗ್ತಾರೆ. ಆಗ ಬಾಣಭದ್ರರು ಹೇಳ್ತಾರೆ, ನನಗೆ ರಾಜ್ಯ ಎಲ್ಲ ಆಳೋ ಯೋಗ್ಯತೆಯೂ ಇಲ್ಲ, ಅದು ಬೇಕಾಗೂ ಇಲ್ಲ, ನನಗೆ ಎಷ್ಟು ಬೇಕೋ ಪರಮೇಶ್ವರನು ನನಗೆ ಆಜ್ಞೆ ಮಾಡಿದ್ದಾನೆ ಅಷ್ಟು ಮಾತ್ರ ನಾನು ತಗೋದ್ಕೊಳ್ತೀನಿ ಅಂತ ಹೇಳಿ ರಾಜನಿಗೆ ಸಾಕ್ಷಾತ್ತಾಗಿ ಅವರು ವಂದಿಸಿ ಮುಂದೆ ಹೊರಡೋದಕ್ಕೆ ತಯಾರಾಗ್ತಾರೆ. ಅವರನ್ನು ಸಕಲ ಮರ್ಯಾದೆಗಳಿಂದ ಆನೆ ಮೇಲೆ ಕೊಟ್ಟು ಕೂಡಿಸಿ ಆನೆ ಮೇಲೆ ಕೂಡಿಸಿ ಅವರನ್ನು ಈ ಮಹಾರಾಜರು ಬೀಳ್ಕೊಡ್ತಾರೆ. ಇಲ್ಲಿಂದ ಮುಂದಕ್ಕೆ ಇವರ ವಿಷಯ ನಾನು ಏನು ಹೇಳಬೇಕು ಅಂತಂದರೆ, ಇವರಿಗೆ ಚಿದಂಬರಂ ನಟರಾಜ ಸ್ವಾಮಿ ಬಹಳ ಬಹಳ ಇಷ್ಟವಾದ ದೇವರು. ಪ್ರತಿದಿನ ಅವರು ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿ ಚಿದಂಬರ ನಟರಾಜ ಸ್ವಾಮಿಯನ್ನು ಪೂಜೆ ಮಾಡೋರು. ಪೂಜೆ ಮಾಡ್ತಾ ಇದ್ದಾಗ ಇವರ ಪೂಜೆಗೆ ಎಲ್ಲ ಸರಿಯಾಗಿದೆ, ಒಂದು ಅಕ್ನಾಲೆಜ್ಮೆಂಟ್ ಬರೋ ಥರ ಪ್ರತಿನಿತ್ಯ ಪೂಜೆ ಆದಮೇಲೆ ಒಂದು ಗೆಜ್ಜೆನಾದ ಕೇಳಿಸೋದು, ಎಲ್ಲಿಂದ ಚಿದಂಬರಂನಲ್ಲಿ ನಟರಾಜ ಸ್ವಾಮಿ ನರ್ತನ ಆದಮೇಲೆ ಕಾಲು ಹೀಗೆ ಹೀಗೆ ಅಲ್ಲಾಡಿಸೋರಂತೆ, ಆ ಗೆಜ್ಜೆನಾದ ಇವರಿಗೆ ಕೇಳಿಸೋದು ಈ ಊರಿನಲ್ಲಿ ಇವಲ್ಲಿ. ಅದರಿಂದ ಇವರೇನು ತೃಪ್ತಿ ಪಟ್ಟೋಳು, ಆಹಾ ಇವತ್ತು ನಾನು ಮಾಡಿದೆ ಶಿವ ಪೂಜೆ ಸಾರ್ಥಕವಾಯಿತು, ಶಿವನಿಗೆ ಪ್ರಿಯವಾಗಿದೆ ಅಂತ ಅಂದ್ಕೊಂಡು ಆ ನಂತರ ಆಹಾರವನ್ನು ಸೇವಿಸ್ತಾ ಇದ್ದರು. ಹೀಗೆ ಪ್ರತಿನಿತ್ಯ ನಡೀತಾ ಇತ್ತು. ಒಂದು ದಿವಸ ಏನಾಗಿದೆ, ಇವರು ಯಥಾ ಪ್ರಕಾರ ಪೂಜೆ ಮಾಡ್ತಾ ಇದ್ದಾರೆ, ಯಾವ ಕುಂದು ಕೊರತೆ ಇದ್ದರೆ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಆಯಿತು ಆಯಿತು ಪೂಜೆ ಮಾಡಿದ್ದಾಯಿತು, ಎಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ಲ, ಚಿದಂಬರಂನಿಂದ ಬರಲಿಲ್ಲ. ಇವರಿಗೆ ಆತಂಕ ಶುರು ಆಯಿತು, ಯಾಕೆ ಇಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ವಲ್ಲ, ನಾನು ಮಾಡಿದ ಪೂಜೆಯಲ್ಲಿ ಏನಾದರೂ ತಪ್ಪಾಯಿತಾ, ದೋಷವಾಯಿತಾ, ಶಿವನಿಗೆ ಇಷ್ಟವಾಗಲಿಲ್ವೇ ಅಂತ ಇವರಿಗೆ ಒಂದು ಆತಂಕ ಮತ್ತು ಇದೆಲ್ಲ ಶುರುವಾಗಿ ಬಹಳ ನೊಂದುಕೊಂಡು ಓಹೋ ನನ್ನ ಪೂಜೆ ಇವತ್ತು ಪರಮೇಶ್ವರನಿಗೆ ಇಷ್ಟವಾಗಲಿಲ್ಲ ಅಂತ ಕಾಣುತ್ತೆ, ನಾನಿಲ್ಲಿ ಬದುಕಿರೋದು ಪ್ರಯೋಜನವಿಲ್ಲಾಂತ ಹೇಳಿ ಕತ್ತಿ ತೆಗೆದು ಕುತ್ತಿಗೆಯನ್ನು ಕತ್ತರಿಸ್ಕೊಳ್ಳೋಕ್ಕೆ ಉದ್ಯುಕ್ತರಾದರು. ಇನ್ನೇನು ಕತ್ತು ಹೋಗಬೇಕು, ಅಷ್ಟರೊಳಗೆ ಹೆಗ್ಗಜ್ಜೆಯನ್ನು ಅದಕ್ಕೆ ಹೇಳಿಸ್ಬಿಡ್ತು. ಆಶ್ಚರ್ಯವಾಯಿತು ಇವರಿಗೆ, ಅಯ್ಯೋ ಎಷ್ಟು ಪರಮೇಶ್ವರನಿಂದ ದಯವೇ ದಯ, ಇಷ್ಟು ತುದಿಗೆ ತಂದು ಕೊನೆಗೆ ಕೂಡ ಗಜೇನದ ಕೇಳಿಸ್ಬಿಟ್ರು ಅಂತ ಹೇಳಿ ಪರಮೇಶ್ವರನ್ ಕೇಳಿದ್ರು. ಯಾಕಪ್ಪ ಇಷ್ಟು ನಿಧಾನ ಆಯ್ತು ಇವತ್ತು ಅಂತ ಕೇಳಿದ್ರು. ಆಗ ಪರಮೇಶ್ವರ್ ಹೇಳ್ದ, ನಿಮ್ಮಂತೆಯೇ ಇನ್ನೊಬ್ಬ ಭಕ್ತ ನನ್ನಲ್ಲಿ ಇವತ್ತು ಇಲ್ಲಿ ಬಂದು ಭಾಳ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅದನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ನನಗೆ ಮೈ ಮರೆತು ಹೋಯಿತು. ಇವ್ರಿಗೆ ಹೇಳಿದ್ದು ಇನ್ನೊಬ್ಬ ಭಕ್ತರಂತೆ, ಬಹಳ ಬೇಕಾದ ಭಕ್ತರಂತೆ, ಇವರಂತೆಯೇ ನನಗೂ ಬಹಳ ಬೇಕಾದ ಭಕ್ತರು, ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ಅದನ್ನು ಕೇಳ್ತಾ ಕೇಳ್ತಾ ಮೈ ಮರೆತುಬಿಟ್ಟೆ, ಆದ್ದರಿಂದ ಈ ಕಡೆ ಗಮನ ಕೊಡೋದು ತಡವಾಯಿತು ಅಂತ ಹೇಳಿದರೆ ಇವರಿಗೆ ಪುಳುಕಿತರಾಗ್ಬಿಟ್ರು. ಆಹಾ, ಅವರು ಎಷ್ಟು ದೊಡ್ಡ ಭಕ್ತರಾಗಿರಬೇಕು, ಅವರನ್ನು ನಾವು ನೋಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಅಂಥ ಭಕ್ತರೇ ಅವರು ನೋಡಲೇಬೇಕು ನಾನು ಅಂತ ಹೇಳಿಬಿಟ್ಟು ಅವರು ಚಿದಂಬರಕ್ಕೆ ಹೋಗೋದಕ್ಕೆ ತಕ್ಷಣವೇ ಎಲ್ಲ ಏರ್ಪಾಡುಗಳನ್ನು ಕೂಡ ಮಾಡಿಕೊಂಡರು. ಈ ಚಿದಂಬರ ನಟರಾಜ ಸ್ವಾಮಿಯವರು ಅವರು ನರ್ತನ ಮಾಡಿದ್ದು ಇದೆಲ್ಲ ಗೊತ್ತಿದೆಯಲ್ಲ, ಇವರ ಬಗ್ಗೆ, ಈ ಸ್ವಾಮಿಯ ಬಗ್ಗೆ ಮುತ್ತುಸ್ವಾಮಿ ದೀಕ್ಷಿತರವರು ಒಂದು ಕೀರ್ತನೆಯನ್ನು ರಚಿಸಿದ್ದಾರೆ, ಅದನ್ನು ಈಗ ನಾವು ಕೇಳಿ ಆನಂದಿಸೋಣ.

0: ಹಾಗೆ ಚಿದಂಬರಂನಲ್ಲಿ ಅಷ್ಟು ಸೊಗಸಾಗಿ ಹಾಡಿದ ಪರಮಭಕ್ತರು ಯಾರು ಅಂತಂದರೆ ನಮ್ಮ ಸುಂದರಮೂರ್ತಿ ಸ್ವಾಮಿಗಳು. ಅವರನ್ನು ಇವರು ಕನೆಕ್ಷನ್ ಕೊಡೋದಕ್ಕೆ ಈ ಘಟನೆಯನ್ನು ನಡೆಸಿದರು. ಅವರ ಸಂಬಂಧ ಒಬ್ಬರಿಗೊಬ್ಬರಿಗೆ ಸೇರಬೇಕು. ಅವರು ರಾಜಕುಮಾರರು, ರಾಜ ಅಲ್ಲ, ರಾಜಕುಮಾರರ ಥರ ಮೆರೆದವರು ಸುಂದರಮೂರ್ತಿ ನಾಯನಾರವರು. ಇವರು ರಾಜ್ಯ ಇದ್ದರೂ ರಾಜ್ಯ ಬಿಟ್ಟು ಬಹಳ ವಿನೀತರಾಗಿ ದೈನ್ಯದಿಂದ ಶಿವನ ಸೇವೆ ಮಾಡೋರು. ಇವರಿಬ್ಬರೂ ಸೇರಿದರೆ ಹೇಗೆ ಚೆನ್ನಾಗಿರುತ್ತೆ ಅಂತ ಭಗವಂತನು ಒಂದು ವ್ಯೂಹವನ್ನು ಮಾಡಿ ಇವರಿಬ್ಬರೂ ಸೇರಬೇಕು ಅಂತ ಈ ಉಪಾಯವನ್ನು ಮಾಡಿದ್ರು. ಅದರಿಂದ ಹೀಗೆ ಹೇಳಿದರು, ನನ್ನ ಭಕ್ತ ಸುಂದರಮೂರ್ತಿ ನಾಯನಾರವರು ಅವರನ್ನು ನೋಡೋದಕ್ಕೆ ಇವರು ಪರಿವಾರಗಳೊಂದೊಳಗೊಂಡು ಹೋದರು ಚಿದಂಬರಕ್ಕೆ. ಅಲ್ಲಿ ಚಿದಂಬರ ಸ್ವಾಮಿ ನೋಡಿದ್ರು, ಪೊನ್ಮೇನಿ ಚೇರ್ಮನ್ ಪೆರುಮಾನವರು ಚಿದಂಬರಕ್ಕೆ ಬರ್ತಾ ಇದ್ದಾರೆ. ಬಂದರೆ ಅಲ್ಲಿ ಸಾಕ್ಷಾತ್ತಾಗಿ ಚಿದಂಬರ ಸ್ಥಳವನ್ನು ಸಮೀಪಿಸಿದ್ದಾಗಲೇ ಸಾಷ್ಟಾಂಗವಾಗಿ ಎಲ್ಲೆಯಲ್ಲಿಯೇ ನಮಸ್ಕಾರ ಮಾಡಿ, ಶಿವನು ನರ್ತನ ಮಾಡೋದು ಹೇಗೆ, ಆತನ ಪೊನ್ಮೇನಿ ಅಂದರೆ ಬಂಗಾರದಂಥ ಶರೀರವಂತೆ, ಜಟೆ ಬೇರೆ ಹುಣ್ಣಿನಂತೆ ಹೊಳಿತಾ ಇದ್ದಂತೆ. ಅವರು ನರ್ತನ ಮಾಡ್ತಾ ಇದ್ದರೆ ಹೀಗೆ ಹಾಗೆ ಆದರೆ ಒಂದು ಫ್ಲ್ಯಾಶ್ ಹೊಳಿತಾ ಇದ್ದಂತೆ, ಫ್ಲ್ಯಾಶ್ ಈ ಕಡೆಯಿಂದ ಆ ಕಡೆಗೆ ಹೊಳಿತಾ ಇದೆ. ಅದನ್ನು ಕಂಡು ಆನಂದ ಭರಿತರಾಗಿ ಕಣ್ಣಲ್ಲಿ ಧಾರದಾರಿಯಾಗಿ ನೀರು ಬರ್ತಾ ಇದೆ ಆ ಭಕ್ತಿ. ಆವಾಗ ಅಲ್ಲಿ ಇವರು ಪೊನ್ವಣ್ಣತ್ತು ತಿರುವಂದಾಬಿ ಅಂತ ರಚನೆ ಮಾಡಿ ಹಾಡಿದರು. ಹೀಗೆ ಅಲ್ಲಿ ಅವರು ಶಿವನ ಸೇವೆಯನ್ನು ಮಾಡಿದರು. ಆದರೆ ಇವರು ಹೋಗೋ ಟೈಮ್ನಲ್ಲಿ ಸುಂದರಮೂರ್ತಿ ನಾಯನಾರವರು ಅವರನ್ನು ತಾನೇ ಹುಡ್ಕೊಂಡು ಬಂದಿದ್ದಾರೆ, ಅವರು ಅಲ್ಲಿಲ್ಲ. ಅವರು ಆವಾಗಲೇ ತಿರುವಾರೂರ್ ಕಡೆ ಹೊರಟೋಗಿದ್ದರು. ಸುಂದರಮೂರ್ತಿ ನಾಯನಾರು ಏನು ಮಾಡಿದ್ದಾರೆ, ಅವರು ಇವರು ಬರೋವಾಗ ಇಲ್ಲ ತಿರುವಾರೂರಿಗೆ ಸೇರೋಕ್ಕೆ ಮುಂಚೆ ಕೆಲವು ಯಾತ್ರಾ ಸ್ಥಳಗಳನ್ನು ನೋಡಿಕೊಂಡು ತಿರುನಾಗೈಕೋರ್ಗಣ ಅಂತ ಒಂದು ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲ ಈಶ್ವರನನ್ನು ಬೇಕಾದಷ್ಟು ಸ್ತುತಿಸಿ ಭಜಿಸಿ ಆಮೇಲೆ ಸ್ವಲ್ಪ ನಿಂದಾಸ್ತುತಿನೂ ಮಾಡಿ ಆ ದೇವರನ್ನು ಏಕೆ ಅಂದರೆ ಬೇಕು, ಏನೇನೋ ಬೇಕು ಕೇಳಬೇಕು, ಅದಕ್ಕೋಸ್ಕರ ತಿರುನಾಗೈಕೋರ್ವಣಂ ಅಂತನಲ್ಲಿ ಶಿವನನ್ನು ಪ್ರಾರ್ಥಿಸಿದರು. ಏನೇನು ಕೇಳಿದ್ರು, ನನಗೆ ಮುತ್ತಿನ ಬಾಲೆ ಬೇಕು, ಮುತ್ತಿನ ಮಾಲೆ, ಸುವಾಸನಾ ಸಾಮಗ್ರಿಗಳು ಎಲ್ಲ ಸೆಂಟು ಅದೆಲ್ಲ ಮೈಗೆ ಹಾಕ್ಕೊಳ್ಳೋಕ್ಕೆ, ಮತ್ತು ವಾಯುವೇಗದಲ್ಲಿ ಹಾರತಕ್ಕಂಥ ಕುದುರೆಗಳು ಬೇಕು, ಮತ್ತು ಇನ್ನೇನೇನು ಬೇಕು, ಬಂಗಾರದ ಪಲ್ಲಕ್ಕಿ, ಬಂಗಾರದ ಪುಷ್ಪ, ಕೇಳೋದಕ್ಕೇನು ಲಿಮಿಟೇ ಇಲ್ಲ, ಎಲ್ಲ ಕೇಳ್ತಾ ಇದ್ದಾರೆ. ಎಷ್ಟಾದರೂ ಈಶ್ವರನನ್ನೇ ಕೇಳೋರು, ಸಖ್ಯ ಆಯ್ತಲ್ಲ ಫ್ರೆಂಡು. ಅದರಿಂದ ಶಿವನಿಗೂ ಇದೇ ಬೇಕು, ಇವರು ಕೇಳಲೇಬೇಕು, ನಾನು ಕೊಡಲೇಬೇಕು ಅಂತ ಅದನ್ನೆಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ಗಂಟು ಮೂಟೆ ಕಟ್ಕೊಂಡು ತಿರುವಾರೂರಿಗೆ ಬಂದರು. ತಿರುವಾರೂರಿಗೆ ಬಂದು ಪರವೇ ಹತ್ರ ಹೇಳಿದ್ರು, ನೋಡಿ ಎಷ್ಟೆಲ್ಲ ತಂದುಬಿಟ್ಟಿದ್ದೀನಿ, ಈಶ್ವರನ ಕೇಳಿ ತಂದಿದ್ದೀನಿ ಅಂತ ಒಪ್ಪಿಸಿದ್ರು. ಆಮೇಲೆ ಇವರಿಗೆ ಅಲ್ಲಿ ಸಮಾಚಾರ ಬಂತು, ಚೇರಮಾನ್ ತಿರುಮಾಳವರು ನನ್ನನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ ಅಂತ ಸಮಾಚಾರ ಬಂತು. ಅವರನ್ನು ಸ್ವಾಗತಿಸುವುದಕ್ಕೆ ಇವರು ಹೋದರು. ಹೇಗೆಲ್ಲ ಅವರನ್ನು ತಬ್ಬಿಕೊಂಡು ಮತ್ತು ಆಲಿಂಗನ ಮಾಡಿಕೊಂಡು ಸಕಲ ಮರ್ಯಾದೆಗಳಿಂದ ಅವರನ್ನು ಇವರು ಬರಿಮಾಡಿಕೊಂಡರು. ಹೀಗೆ ಚೇರ್ಮನ್ ತಿರುಮಾಳವರಿಗೂ ಸುಂದರಮೂರ್ತಿ ನಾಯನಾರವರಿಗೂ ಗಾಢವಾದ ಒಂದು ಸ್ನೇಹ ಬೆಳೆಯಿತು. ಎಷ್ಟು ಮಟ್ಟಿಗೆ ಅಂದರೆ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದ ಹಾಗೆ ಅಂತಹ ಸ್ನೇಹ ಬೆಳೆದು ಮುಂದಕ್ಕೆ ಇವರಿಬ್ಬರು ಸ್ವಲ್ಪ ದೂರ ಸ್ವಲ್ಪ ಕಾಲದಲ್ಲಿ ಅವರ ತಿರುವಾರ್ನಲ್ಲೇ ಇದ್ದರು. ಆ ನಂತರ ಇವರಿಬ್ಬರೂ ಸೇರಿ ಮಧುರೈಗೆ ಹೊರಟರು. ಮಧುರೈನಲ್ಲಿ ಮಧುರೈ ಯಾತ್ರೆ ಹೊರಡ್ತಾ ಇದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.
2: ಡಿಯರ್ ಲಿಸನರ್ಸ್ ಆಫ್ shaivam.org, ದಿ ಫಾಲೋವಿಂಗ್ ಇಸ್ ಶುಕ್ಲ ಯಜುರ್ವೇದಂ ಕಾನ್ಮಶಾಖ ಅಧ್ಯಾಯ 30.
3: ಅಥ ತ್ರಿಂಶೋಧ್ಯಾಯಃ.

ಸಪ್ತವಿಭಜತೆ ಸಪ್ತವ್ಯಕ್ಪಾವಯತೆ ಸಪ್ತವೈ ಛಂದಾಗುಂಸಿ ಛಂದೋವಿದೇವೈನಂ ಪಾವಯತ್ಯಥೋ ಬ್ರಹ್ಮ ವೈ ಛಂದಾಗುಂಸಿ ಬ್ರಹ್ಮಣೈವೈನಂ ಪಾವಯತ್ಯೇಕ ವಿಗುಂಶತ್ಯಾ ಪಾವಯತೆ ದಶಹತ್ಯಾ ಅಂಗುಲಯೋ ದಶಪಾತ್ಯಾ ಆತ್ಮೈಕ ವಿಗುಂಶೋ ಯಾವಾನೇವಾಸ್ಯಾತ್ಮಾತಂ ಪಾವಯತೆ ಕ್ಷಾತ್ರಿಯಸ್ವಪ್ನೇಯದೀಕ್ಷತೆ ತೇನಾಕ್ಷೈತಿ ತ್ರಿವಿಶ್ಚದ್ಯಾವರ್ತತೆ ಯಾಂ ಪ್ರಥಮಾಂ ದೀಕ್ಷತೋ ರಾತ್ರಿರ್ಜಗತೆ ತಸ್ಮಾಸ್ವಪ್ನೇನ ವ್ಯಾವರ್ತತೆ ಯಾಂ ಪ್ರಥಮಾಂ ದೀಕ್ಷಿತೋ ವಸತೆ ಯತ್ನ್ಯಂತ ಜಾವರಂದತೆ ಯಾಗುಂ ಸೋಮೇ ಕ್ರೀತೆ ಪ್ರಜಾಂತ ಜಾಯಾಶ್ವತ್ಯಾ ಸತ್ಯಯಾ ಪಶುಗುಸ್ತಯಾ ಆಕೂತ್ಯೈ ಪ್ರಯುಜೆ ಅಗ್ನಿ.

ಮೇ ಸ್ವರಾ ನಿಪ್ರತಿನುದತೆ ಯದಾ ನಮಸ್ತೆ ಅಸ್ತು ಮಾಮಾಹಿ ಗುಂಸೀರಿತಿ ನಮಸ್ಕಾರೋ ವಾ ಏಷೋ ಪ್ರತಿನೋದಾಯ ದೇವತಾ ವೈ ಯಜ್ಞಸ್ಯ ಶರ್ಮ ಯಜ್ಞೋ ಯಜಮಾನಸ್ಯ ಯದಾಹ ವಿಷ್ಣೋ ಶರ್ಮಾತಿ ಶರ್ಮ ಮೇ ಯಚ್ಛೇತಿ ದೇವತಾ ವಾ ಏತತ್ ಯಜ್ಞಸ್ಯ ಶರ್ಮ ಯತ್ ಯಜಮಾನಸ್ಯ ಪ್ರೋರ್ಣತೇ ಪ್ರಾವೃತ ಇತಿ ದೀಕ್ಷಿತೋ ಏತದಿ ದೀಕ್ಷಿತಸ್ಯ ರೂಪಂ ಯತ್ರಾವೃತಂ ತಸ್ಮಾತ್

ಸರ್ವಾತ್ ಏತದ್ದೇವತಾವಿರಾತ್ಮಾನಂ ಪರಿಶ್ರಯಂತಿ ಯಜ್ಞಸ್ಯ ವೈ ಸೃಷ್ಟಸ್ಯೋಲ್ಬ ಮನ್ವಲಭತ್ತಸ್ಮಾತ್ ಕ್ಷೌಮೇಣ ದೀಕ್ಷಯಂತಿ ಯಜ್ಞ

ಪತ್ನಿಕ್ಷಯಂತೀಂದ್ರಿಯಮಸ್ಯಾಂದದಾತಯೋ ನಿರ್ವೈದೀಕ್ಷಿತಸ್ಯ ದೀಕ್ಷಿತಂ ದಿಮೇ.

ಭವತಿ ತಸ್ಮಾತ್ ಕೃಷ್ಣ ಇಂದ್ರಾಯ ವಾಶ ಪ್ರೇಂದಕ್ಷಿಣಾಂಚೇಂದ್ರಸ್ಯ ಚ ಖಲವಾತ್ ಏತದ್ಯೋನಿಮಾಲಪ್ರದಕ್ಷಿಣಯಾ ಚಾತ್ಮಾನಮತೋ ಸಯೋನಿಮೇವ ಯಜ್ಞಸ್ಯಾತ್ಮಾನಮಾಲಭತೆ ಋಷಿಗುಂಸು ಸಸ್ಯಾಮೃತ್ರಶಾ ಇತಿ ವಿಜಾನಯಾ ಭೂಮ್ಯಾಮುಪಹಂತಿ ಕೃಷ್ಣಮೇವಾಸ್ಯ ಸಯಜ್ಞೆ ಸಮರ್ಥಯತಿ ಯಜುಷಾ ತಂಡೂಯತೆ ಯಜುಷಾ ಹಿ ಮನುಷ್ಯ ಅಂಡನ್ಯಂತೆ ವ್ಯಾವೃತ್ಯೈ ಯಜುಷಾ ತಂಡೂಯತೆ ತಸ್ಮಾತ್ ಪ್ರಜಾಪಾಂಬವೈಷ್ಣವ ಪಾಂಬವೈಷ್ಣವ ಪ್ರಜಾ ಯಜುಷಾ

ಸ್ಯರ್ಯರ್ವಿಭಜತಿ ಓತರ್ಯ ಜಪೋತರ್ಯ ಜನೇಶ್ತರ್ಯ ಪುರೋಭಾಚಂ ವಿಭಜತಿ ಮೈತ್ರಾವರುಣ ಪಶ್ಚಾತ್ ಸ್ವಾಹಾ ಯಜ್ಞಂ ಮನಸಾ ಇತಿ ಮನಸಾ ಯಜ್ಞಂ.

ಸ್ವಸ್ಥಾಧಿಪತ್ ಭೂಷಾ ಪ್ರತಿಗೃಹೀತೇತಿ ವಾಯುಮೇವಾಸಾಂಗೋಪ್ತಾರಮಕ ಸ್ವಸ್ಥಾರಮಧಿಪತಿಂ ಭೂಷಣಂ ಪ್ರತಿಗೃಹೀತಾರಮಾಪೋ ವೈ ಯಜ್ಞೋ ಯತಪೋ ದೀಕ್ಷಿತೋ ವಗಾಹೇತ್ಯಜ್ಞಮಕೃತ್ತಶ್ನೀಯಾತ್ ಯದಾಹ ದೇವೀರಾಪೋ ಅಪಾನ್ನ ಪಾದಿ ಧಿಯ ದೇವಾಸಿ ಯಜ್ಞಂ ಮೇದಂತನ್ನಾಕ್ರಾಮತಿ ಯತಪೋ ದೀಕ್ಷಿತೋ ವಗಹೇತ್ ವಿದೃಶ್ಯತ್ಯ

ಯಜ್ಞಾನತರತಿ ಕೃತಾಂಗಾನ ಸಹಂತರತಿ ಸಹೈವ ಯಜ್ಞೇನ ತರತಿ ಹಮುಂ ವಾ ಆದಿತ್ಯಗುಂ ಸರ್ವಾ ವಾಚೋ ಗಚ್ಛಂತಿ.

ಸಂತುಷ್ಟೋ ಗಜಾರಿರ್ಗಜ ಚರ್ಮಭೃತಿ ಗವ್ಯಾಮೃತಾನ್ನ ಸುಪ್ರೀತೋ ಗವ್ಯಾಜ್ಯಾಹುತಿ ಭೋಜನ ಗವಯ ಶೃಂಗಾಭಿಷೇಕ ಪ್ರಿಯೋ ಗಗನ ಸನ್ನಿಭ ಗಾಣಾಪತ್ಯ ಜನ ಪ್ರೀತೋ ಗಾಣಾಪತ್ಯಾತಿ ಸನ್ಮತಃ ಗಗನಾತಿ ಪೃಥಿವ್ಯ

ಆಚರ್ಯೋ ವರಪತಿರ್ವಜ್ರೀ ವಜ್ರೇಶವಂದಿತಃ ವಂಶುಳೋ ವಂಚಕಹರೋ ವಶೀವಶ್ಯಾದಿದಾಯಕಃ ತೇತಿ ವರ್ಣಾತ್ಮಕಸ್ತೈತ್ಯಕ್ಷರಾತ್ಮಸು ಸಮ್ಯಕಃ ತೇತ್ಯರ್ಣಶ್ರವಣಪ್ರೇತಸ್ತೇತ್ಯಕ್ಷರಸಮಾಶ್ರಿತಃ ತೇತೀತ್ಯಕ್ಷರಸಂಯುಕ್ತಸ್ತೇತ್ಯಕ್ಷರಮನುಪ್ರಿಯಃ ತೇತಿ ಸಪ್ತಾರ್ಣಮಂತ್ರಸ್ಥಸ್ತೇತಿ ವರ್ಣಾಂತಸಂಸ್ಥಿತಃ ತೇತಿ ಮಂತ್ರನತಾರಂಭಸ್ತೇತಿ ಮಂತ್ರಾಗ್ರಸಂಶ್ರಜಃ ತೇ ದಿವ್ಯಶಬ್ದಸಂಕ್ಲುಪ್ತಸ್ತೇತಿ ಶಬ್ದಾಂತರಾತ್ಮಕಃ ತೇಷು ತೇಷು ಚ ಕಾಲಜ್ಞಸ್ತೇಷು ತೇಷು ಫಲಪ್ರದಃ ತೇಷು ತೇಷು ಗುಣಾನಂದಸ್ತೇಷು ತೇಷು ಸ್ತವಾಂಕಿತಃ ತೇಷು ತೇಷು ಮನೋಭಿಜ್ಞಸ್ತೇಷು ತೇಷು ವರಾಧಿಕಃ ತೇಷು ತೇಷು ಸುಪುಣ್ಯಜ್ಞಸ್ತೇಷು ತೇಷು ಸ್ವಧರ್ಮದಃ ತೈಲಪ್ರಿಯಸ್ತೈಲದೀಪ್ರಿಯಸ್ತೈಲಾಂಗಮಜ್ಞನಃ ತೈಲಾಭಿಷಿಕ್ತೈಲನ್ನ ಸುಪ್ರಿಯಸ್ತೈಲಶೋಭನಃ ತೈಲಾಜ್ಯಪಾನಸಂತುಷ್ಟಸ್ತೈಲವಾಸಸ್ತಿಲಾನ್ನಭುಕ್ ತೈರೋಭಾವಾನುಗೃಹೇಶಸ್ತೈರೋಭಾವಗುಣಾತ್ಮಕಃ ತೋರಣಾಲಂಕೃತಾನಂದಸ್ತೋರಣಾಂಕಿತಮಂದಿರಃ ತೋರಣದ್ವಾರಚತುರಸ್ತೋಮರಾಜ್ಯಾಯುಧಾನ್ವಿತಃ ಸ್ತೋತಾದ್ರೀಶಾದಿಸಂಸ್ತುತ್ಯಸ್ತೌರಸೂಕ್ಷ್ಮಾಂತರಾತ್ಮಕಃ ಸ್ತೌಷ್ಣೇಸ್ತುತಿಜ್ಞಸ್ತೌಷ್ಣೇವಸ್ತವಶ್ರಾವಮನೋಹರಃ ತೌಣೀರಪುಷ್ಪವಿಶಿಖಸಂಧಾನಮದನಾಂತಕಃ ತಂಭಕ್ತಜನಸುಪ್ರೇತಸ್ತಂಭಕ್ತಸುಮನೋಹರಃ ತಂಪದಧ್ಯಾನಸುಲಭಸ್ತಂಪದಾಧ್ಯಾನದುರ್ಲಭಃ ತತ್ವಾರ್ಥಸ್ತತ್ವಮೂಲಜ್ಞಸ್ತತ್ವಾಗ್ರಸ್ತತ್ವಬೋಧಿತಃ ತತ್ಪರಸ್ತತ್ವ

ಸಮಾಗ್ರಿಯೋ ದಂತೆ ಚರ್ಮಸು ವಸ್ತ್ರಭೃತೆ ದಾಮಪ್ರಿಯೋ ದಶಭುಜೋ ದಶಾರ್ಧಮುಖಪಂಕಜಃ ದಶಾಯುಧವರದರೋ ದಶ ದಿಕ್ಪಾಲಸೇವಿತಃ ದರ್ಪಘ್ನೋ ದರ್ಭಶಯನೋ

ಪದ್ಮಾಸನಾರೂಢ ದಳತ್ರಯ ತರುಸ್ಥಿತಃ ದಳತ್ರಯ ಶ್ರೀವೃಕ್ಷಾಗ್ರ್ಯೋ ದಳಬಿಲ್ವಾರ್ಚನ ಪ್ರಿಯಃ ದಳದೂರ್ವಾಧರೋ ದಾರ್ಢ್ಯೋ ದಜಾಹೃದಜ ಮಂದಿರಃ ದಹನೋದ್ಭಾಸಿ ಫಾಲಾಕ್ಷೋ ದಹನ ತ್ರಿಪುರಂ

ಆದಿ ಸರ್ವರೋಗ ವಿಭಂಜನ ನಕಾರ ರೂಪೋ ನಾರ್ಣಾರ್ಥೋ ನಕಾರಾಕ್ಷೋ ನಕಾರವಿತೆ ನಕಾರ ಸಿಂಗ ನಿಲಜೋ ನಾನಾವರ್ಗ ಫಲಪ್ರದಃ ನಕಾರ ಬಿಂದು ಮಧ್ಯಸ್ಥೋ ನಾರದ.

ನಿಗಮಾರ್ಥಜ್ಞೋ ನಾಗಭೂಷಣ ಭೂಷಿತಃ ಅಕಾರಾಗಮತತ್ವಜ್ಞೋ ನಾನಾಸುರಮುನಿಸ್ತುತಃ ನಾದಶಾಕ್ಷರ ಸಂಯುಕ್ತೋ ನಾನಾಗಣಸಮಾವೃತಃ ನವಾಂತಾಕ್ಷರನಾದಾಂತೋ ನವಬಿಲ್ವಜಳಪ್ರಿಯಃ ನಮಾದಿ ಪಂಚಾನ್ನಮಯೋ ನವಸಿದ್ಧಸಮರ್ಚಿತಃ ನವೋ ನವೇತ್ಯಾಯುಷ್ಯದೋ ನವ

ಏಕನಾಥಯದೋಷಘ್ನಶ್ಚೈಕತಾರಕಮಧ್ಯಗಃ ಏಕದಂತಪ್ರಿಯಶ್ಚೈಕಾನಂದಮೋಕ್ಷಸುಖಪ್ರದಃ ಏಕಾಸ್ಯಶ್ಚೈಕಸಂತುಷ್ಟಗೇಲಾದಿವಸುಸುಪ್ರಿಯಃ ಏಕೇಶ್ವರಶ್ಚೈಕವೀರಏಕಜ್ಯೋತಿಸ್ತಥೈಕಧೀಃ ಏಕಾಗ್ರಗಣ್ಯಶ್ಚೈಕಾಮ್ರಏಕಪಾದ್ಯೇಕಸಿದ್ಧಿತಃ ಏಕಾನೇಕಶ್ಚೈಕರಸಏಕಾಂಗೀಚೈಕಸುಂದರಃ ಏಕದಂತಶ್ಚೈಕಶಕ್ತಿರೇಕಚಿದ್ಯೇಕವಲ್ಲಭಃ ಏಕಾಕ್ಷರಜ್ಞಶ್ಚೈಕಾಗ್ರಶ್ಚೈಕಾಕ್ಷರಕಲಾತ್ಮಕಃ ಏಕಪ್ರಭುಶ್ಚೈಕವಿಭುಶ್ಚೈಕಬುದ್ಧಿಸ್ತ್ವಥೈಕಭುಕ್ ಏಕಧೀರಶ್ಚೈಕಶೂರಶ್ಚೈಕವಿದ್ಯೇಕನಿಶ್ಚಲಃ ಏಕನಿತ್ಯಶ್ಚೈಕ ದೃಢಶ್ಚೈಕಸತ್ವಸ್ತಥೈಕಜಃ ಏಕಾಧಿಪತ್ಯವರದಶ್ಚೈಕಸ

ಛಿನ್ನಗೂಢಶ್ಚೇದಿತಾಸುರಕಾನನಃ ಛೇದಿತಾರಿಕುಲಗ್ರಾಮಶ್ಚಿನ್ನ ಮೃತ್ಯುಭಯಂಕರಃ ಛಿನ್ನದಕ್ಷಕ್ರತುಚ್ಛಿನ್ನ ಪತ್ರವರ್ಯಾರ್ಚನ ಪ್ರಿಯಃ ಚವಿಚ್ಛನ್.

ಸಂದೇಯಂ ಚಿರಂಜೀವಿನಮುಪಸಮೇತ್ಯ ಪಪ್ರಚ್ಛು ಕೇನತ್ವಂ ಚಿರಂಜೀವಸಿ ಕೇನವಾನಂದಮನುಭವಸೀತಿ ಪರಮರಹಸ್ಯ ಶಿವತತ್ವಜ್ಞಾನೇನೇತಿ ಸಹೋವಾಚ ಕಿಂ ತತ್ ಪರಮರಹಸ್ಯ ಶಿವತತ್ವ

ಸಾಧ್ಯಮಾಪ್ಯ ತುಥೋಷಚಿತ್ತೇ ವಾಂಛಿತಾರ್ಥಾಂಶ ಲಭ್ಯ ಸೋಸ್ಯೋಪಾಸಕೋ ಭವತಿ ಯೈಮಾಂ ಪರಮರಹಸ್ಯ ಶಿವತತ್ವಜ್ಞಾನ ವಿದ್ಯಾಮಧೀತೆ ಸ ಸರ್ವ ಪಾಪೇಭ್ಯೋ ಮುಕ್ತೋ ಭವತಿ ಏವಂ ವೇದ ಸ ಕೈವಲ್ಯಮನುಭವತಿ ಇತ್ಯುಪನಿಷತೆ ಓಂ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್

ಪರಂ ಪರಂ ಕಥ್ಯತೆ ದೇವದೇವೇಶಿ ಸಾವಧಾನೇನ ತಚ್ಛೃಣು ತ್ರೈಲೋಕ್ಯಮೋಹನಂ ನಾಮ ಕವಚಂ ಮಂತ್ರವಿಗ್ರಹಂ ಸರ್ವಮಂತ್ರಮಯಂ ದಿವ್ಯೇ ಶೈವಶಕ್ತಸಮನ್ವಿತಂ ಕವಚಂ ಶುಭದಂ ಭದ್ರೇ ದಕ್ಷಿಣಾಮೂರ್ತಿಶರ್ಮಣಃ ಶಿವಸ್ಯ ಕವಚಸ್ಯಾಸ್ಯ ಚತುರ್ಮುಖ ಋಷಿಸ್ಮೃತಃ ಗಾಯತ್ರಂ ಛಂದ ಆದಿಷ್ಟಂ ದೇವತಾ ದಕ್ಷಿಣಾಮುಖಃ ಶ್ರೀಮೇಧಾ ದಕ್ಷಿಣಾಮೂರ್ತಿ ರೂಪಶ್ರೀ ಪರಶಂಕರಃ ನಮೋ ಬೀಜಂ ತಥಾ ಸ್ವಾಹಾ ಶಕ್ತಿರತ್ರ

ಗುಣಾಂ ಮುಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಕ್ಷೀಣ ಗುಣಗಣ್ಯಾಯ ದಕ್ಷಿಣಾಯ ಜಗದ್ಭೃತೌ ತ್ರಕ್ಷಾಯ ಸರ್ವಗುರವೇ ದಕ್ಷಿಣಾಮೂರ್ತಯೇ ನಮಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾ

0: ಪ್ರತೀಕಂ ಸೂರ್ಯಕೋಟಿ ಪ್ರತೀಕಾಶಂ ಚಂದ್ರಕೋಟಿ ಸುಶೀತಲಂ ಮಾಣಿಕ್ಯವಜ್ರವೈಢೂರ್ಯ ಮುಕ್ತಾಹಾರೈರ್ವಿಭೂಷಿತಂ ಮಾಹೇಂದ್ರ ನೀಲಚಂದ್ರಾಭಯಮಣಿತೋರಣ ಸಂಸ್ಥಿತಂ ಶ್ವೇತಕ್ಷತ್ರೈಶ್ಚ ವಿವಿಧೈಶ್ಚಾಮರೈಶ್ಚಾಭಿಶೋಭಿತಂ ತಸ್ಮಿನ್ ಸಿಂಹಾಸನೆ ವ್ಯಾಖ್ಯಾಪೀಠೇ ತ್ವಾಸೀನಮೀಶ್ವರಂ ದಕ್ಷಿಣಾಭಿಮುಖಂ ದೇವಂ ವಟಚ್ಛಾಯಾನಿವಾಸಿನಂ ದಕ್ಷಜಾನೋಪರಿನ್ಯಸ್ತ ವಾಮಪಾದಂ ಚತುರ್ಭುಜಂ ಸ್ಫಾಟಿಕೀಮಕ್ಷಮಾಲಾಂಚ ಜ್ಞಾನಮುದ್ರಾಂಚ ಪುಸ್ತಕಂ ಹುತಾಶನಂಚ ಹಸ್ತೇನ ದಧಾನಂ ಸ್ಫಟಿಕೋಪಮಂ ನೀಲಕಂಠಂ ತ್ರಿನೇತ್ರಂಚ ಜಟಾಮಕುಟಧಾರಿಣಂ ಗಂಗಾಧರಂಚಂದ್ರಚೂಡಂ ಪಾರ್ಶ್ವಸ್ಥಿತಮಹಾವೃಷಂ ಶುದ್ಧಸ್ಫಟಿಕಮಾಲಾಢ್ಯಂ ಶುಕ್ಲಯಜ್ಞೋಪವೀತಿನಂ ಶುಕ್ಲಮಾಲ್ಯೈಶ್ಚ ವಿವಿಧೈಶುಕ್ಲಗಂಧೈರಲಂಕೃತಂ ದೇವಂ ಪ್ರಸನ್ನವದನಂ ಫಣಿಕುಂಡಲಮಂಡಿತಂ ಗ್ರೈವೇಯೈರಂಗುಳೀಯೈಶ್ಚ ಕತಕಾದ್ಯೈ ಸುಶೋಭಿತಂ ಮುಕ್ತಾಕೇಯೂರಹಾರೈಶ್ಚ ಕಿಂಗಿಣೀಭಿರಲಂಕೃತಂ ವ್ಯಾಘ್ರಚರ್ಮಾಂಬರಧರಂ ವಿದ್ಯಾದಾನರತಂ ತದಾ ಕೃಪಾಕರಂ ಮಹಾದೇವಂ ದೇವದೇವಮುಮಾಪತಿಂ ಸನಕಾದ್ಯೈಃ ಸಮಾಸೀನೈರಗಸ್ತ್ಯ ಪ್ರಮುಖೈರ್ವಿಜಯೈಃ ಬ್ರಹ್ಮಾದಿಭಿಃ ಸದಾ ಧ್ಯೇಯಂ ಸಂಪೂಜ್ಯಂ ಚ ಪರಾತ್ಪರಂ ಅನ್ಯೈಶ್ಚ ಮುನಿಶಾರ್ದೂಲೈರ್ಯಕ್ಷಗಂಧರ್ವಕಿನ್ನರೈಃ ಅಪ್ಸರೋಗನ ಸಂಯುಕ್ತೈರಪರೈರಮರೈಃ ಸಹ ಚಿಂತ್ಯಮಾನಂ ಮುದಾ ಯುಕ್ತಂ ಯೋಗಿಭಿಃ ಪರಮೇಶ್ವರಂ ವಾಮಾಂಕೋಪರಿ ಸಂಸಕ್ತ ನಗೇಂದ್ರತನಯಾನ್ವಿತಂ ಧ್ಯಾಯೇದಭೀಷ್ಟಸಿದ್ಧ್ಯರ್ಥಂ ಅಹರ್ನಿಶಮುಮಾಪತಿಂ ಓಂ ಛಾಯಾಭಿಹಿತ ವಿಶ್ವಸ್ಯ ಮೂಲೇನ್ಯಗ್ರೋಧಶಾಖಿನಃ ಮಣಿಸಿಂಹಾಸನಾಸೀನಂ ಮುನಿಬೃಂದನಿಷೇವಿತಂ ವರಭೂಷಣದೀಪ್ತಾಂಗಂ ಮಾಣಿಕ್ಯಮಕುಟೋಜ್ವಲಂ ಮಂದಾಗಿನೀಜಲಸ್ಪಧ್ಯೀ ಪ್ರಭಾಭಾಸಿತವಿಗ್ರಹಂ ಶುಕ್ಲವಸ್ತ್ರಪರಿಧಾನಂ ಶುಕ್ಲಮಾಲ್ಯಾನುಲೇಪನಂ ಸ್ಫಾಟಿಕೀಮಕ್ಷಮಾಲಾಂಚ ವಹ್ನಿಂಚ ಭುಜಗಾಧಿಪಂ ಪುಸ್ತಕಂಚ ಭುಜೈರ್ದಿಂಗೈರ್ದಧಾನಂ ಚಂದ್ರಶೇಖರಂ ಮಂಜುಮಂಜೀರ್ನಿನದೈರಾಕೃಷ್ಟಾಖಿಲಸಾರಸಂ ಕೇಜೂರಕೋಟಿವಿಲಸದ್ವರಮಾಣಿಕ್ಯಕಾಂತಿಭಿಃ ದೀಪಿತಾಶೇಷಭುವನಂ ತೇಜಸಾಮೈಕಮಾಶ್ರಯಂ ಜಾಹ್ನವೀಸಲೀಲೋನ್ಮಗ್ನೆ ಪರಯಾವತಿಕರೋಟಿಕಂ ಉತ್ಫುಲ್ಲಕಮಲೋದಾರಚಕ್ಷುಷಂ ಕರುಣಾನಿಧಿಂ ಭುಜಂಗಶಿಶುಪಿತ್ರಸ್ತ ಪುರಂಗಶಿಶುಮಂತಿಕೆ ನಗೇಂದ್ರತನಜಾಸಕ್ತ ನಾಕನಾರೀ ಸಮಾವೃತಂ ಕೈಲಾಸಶೃಂಗಸಂಕಾಶ ಮಹೋಕ್ಷವರವಾಹನಂ ಬ್ರಹ್ಮಾದಿಭಿರನುಧ್ಯೇಯಂ ಬ್ರಹ್ಮಣ್ಯಂ ಬ್ರಹ್ಮನಿಷ್ಠಿತಂ ಪ್ರಾಚೀನಾನಾಮಪಿ ಗಿರಾಂ ಅಗೋಚರಮನೂಪಮಂ ಧ್ಯಾಯನ್ನೇವಂ ಮಹಾದೇವಂ ಪ್ರಜಪೇತ್ ಪಂಜರೋತ್ತಮಂ ವೀರಾಸನೇಕನಿಲಯಾಯ ವಿರಣ್ಮಯಾಯ ನ್ಯಗ್ರೋಧಮೂಲಗ್ರಹಿಣೇ ನಿಟಿಲೇಕ್ಷಣಾಯ ಗಂಗಾಧರಾಯ ಗಜಕರ್ಮ ವಿಭಾಸ್ವರಾಯ ಪ್ರಾಚೀನ ಪುಣ್ಯಪುರುಷಾಯ ನಮಃಶಿವಾಯ ಓಂ ಕೈಲಾಸಾದ್ರಿನಿಭಂ ಶಶಾಂಕಕಲಯಾ ಸ್ಫೂರ್ಜಜಟಾಮಂಡಲಂ ನಾಸಾಲೋಕನ ತತ್ಪರಂ ತ್ರಿಣಯನಂ ವೀರಾಸನಾಧ್ಯಾಸಿನಂ ಮುದ್ರಾಚಿಹ್ನಕುರಂಗಜಾನು ವಿಲಸತ್ಪಾಣಿಂ ಪ್ರಸನ್ನಾನನಂ ಕಕ್ಷಾಬದ್ಧಭುಜಂಗಮಂ ಮುನಿವೃತಂ ವಂದೇ ಮಹೇಶಂ ಪರಂ ಅಕಲಂಗಕಲಾಪೂರ್ಣಚಂದ್ರಕೋಟಿಸಮಪ್ರಭಂ ಚತುರ್ಬಾಹುಮುದಾರಾಂಗಂ ಭಸ್ಮೋಂದೂಳಿತವಿಗ್ರಹಂ ವ್ಯಾಘ್ರಚರ್ಮಾವೃತಂ ಶಾಂತಂ ವ್ಯಾಳಯಜ್ಞೋಪವೀತಿನಂ ಕುಂದೇಂದುಶಂಖಪಾಟೀರ ಪಾಂಡುರಾಂಗಂ ಸದಾಶಿವಂ ವ್ಯಾಖ್ಯಾಪೀಠೇ ಸಮಾಸೀನಂ ಕಾಲಕಂಠವಿರಾಜಿತಂ ಶಾರದಾಭಿನವಜ್ಯೋತ್ಸ್ನಾಜಾಂಬೂನದಸಮಪ್ರಭಂ ಮುಕ್ತಾವಲಯ ಮಾಣಿಕ್ಯ ವಜ್ರವೈಢೂರ್ಯಮಂಡಿತಂ ಲಂಬೋದರಂ ವಿಶಾಲಾಕ್ಷಂ ವೃತ್ತತಾಮ್ರನಖಪ್ರಭಂ ಜ್ಞಾನಮುದ್ರಾಕ್ಷಮಾಲೆ ಚ ಸುಧಾಕಲಶಪುಸ್ತಕೌ ದಧಾನಂ ಬಾಹುಭಿರ್ಗಂಗಾಶೀತಾಂಶುಶಕಲಾಂಕಿತಂ ನಿಧಾಯಾಪಸ್ಮಾರಪೃಷ್ಠೇ ದಕ್ಷಿಣಂ ಪಾದಪಂಕಜಂ ತದೂರ್ಧ್ವಗದವಾಮಾಂಘ್ರೀಪಂಕಜಂ ಪರಮಂ ಪ್ರಭುಂ ಮುನಿಭಿಃ ಸೇವ್ಯಮಾನಂತಂ ಅಶೇಷಾರ್ಥಪ್ರದರ್ಶಕಂ ಅಗಸ್ತ್ಯೇನ ವಸಿಷ್ಠೇನ ವಾಮದೇವೇನ ಧೀಮತಾ ಭಾರದ್ವಾಜೇನ ಮುನಿನಾ ಸೇವ್ಯಮಾನಮಹರ್ನಿಶಂ ಸನಕಾದ್ಯೈ ಸದಾ ಧ್ಯೇಯಂ ದಕ್ಷಿಣಾಮೂರ್ತಿಮವ್ಯಯಂ ಓಂ
1: ಓಂ ನಮಃ ಶಿವಾಯ. Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari.

0: Shivaya. You're listening to Shaivam.org radios. 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you're about to listen Periya Puranam Discourse in Kannada. The title is Seraman Pirumal Nayanar Puranam. Presented by ஸ்ரீ ஹெச்எஸ் தியாகராஜன். தேங்க்யூ. ஓம் நம சிவாய.
2: குருப்யோ நமக. எல்ல மகனியர்களிகூ நன் நமஸ்காரங்களோ. இந்த வீடியோ ஈ ஸ்லோகதிந்த பிராரம்ப மாட்டாயினே. யதா கரஹ சந்தன தா பாரவாஹி பாரஸ்ய வேத்தா நது சந்தனஸ்ய. அந்தரே ஈ ஸ்லோகத அர்த்த ஹீகே, ಕತ್ತೆ ಎನ್ನುವುದು ಭಾರ ಹೊರಕ್ಕೆ ಇರುವಂಥ ಪ್ರಾಣಿ, ಅದನ್ನು ಇಂಗ್ಲೀಷ್ನಲ್ಲಿ ಬೀಸ್ಟ್ ಆಫ್ ಬರ್ಡನ್ ಅಂತ ಕರೀತಾರೆ. ಅದರ ಕೆಲಸ ಭಾರ ಹೊರೋದಷ್ಟೇ. ಅದು ಏನನ್ನು ಹೊರೋದು, ಅದಕ್ಕೇನು ಅದಕ್ಕೆ ಪಾಪ ಅರಿವಿರಲ್ಲ, ಭಾರ ಮಾತ್ರ ಅದಕ್ಕೆ ಅನುಭವವಾಗುತ್ತೆ. ಅದರ ಮೇಲೆ ಚಂದನದ ಕೊರಡುಗಳನ್ನು ಇಟ್ಟು ಭಾರ ಹೊರಿಸಿದರೆ ಅದಕ್ಕೇನು ಅರ್ಥವಾಗುತ್ತೆ, ಬರೀ ಭಾರ ಮಾತ್ರ ಗೊತ್ತಾಗುತ್ತೆ ವಿನಃ ಆ ಚಂದನದ ಒಂದು ವಾಸನೆಯಾಗಲಿ ಅದರ ಒಳ್ಳೆಯ ಗುಣಗಳಾಗಲಿ ಅದಕ್ಕೆ ಅರಿವಾಗುವುದಿಲ್ಲ, ಬರೀ ಭಾರ ಮಾತ್ರ ಅರ್ಥವಾಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇಲ್ಲೊಂದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಶ್ಲೋಕ ಇದೆ. ಚತುರ್ವೇದಿ ಅಪಿ ಯೋ ವಿಪ್ರಹ ಸೂಕ್ಷ್ಮಂ ಬ್ರಹ್ಮ ನ ವಿಂದತೆ ವೇದ ಭಾರ ಭರಾತ್ ಕ್ರಾಂತ ಸವೈ ಬ್ರಾಹ್ಮಣ ಗರ್ಧಮಃ. ಹೀಗೆ ಹೇಳಿದೆ ಅಂದರೆ, ನಾಲ್ಕು ವೇದಗಳನ್ನು ಅಭ್ಯಾಸ ಮಾಡಿದಂತಹ ಒಬ್ಬ ಬ್ರಾಹ್ಮಣನು ಪರಮೇಶ್ವರನನ್ನು ಅರಿತುಕೊಳ್ಳದೆ ಹೋದರೆ ಅದು ಯಾವುದಕ್ಕೆ ಸಮ ಅಂತಂದರೆ, ಅವನು ಆ ಗ್ರಂಥಗಳನ್ನು ಭಾರ ಹೊತ್ತಾಗಿ ಹೊತ್ತಿದ್ದಾನೆ ವಿನಃ ಅದರಿಂದ ಪ್ರಯೋಜನ ಪಡೆಯಲಿಲ್ಲ. ಆದ್ದರಿಂದ ಆ ಬ್ರಾಹ್ಮಣ ಈ ಕತ್ತೆಗೆ ಸಮಾನ ಅಂತ ಹೇಳ್ತಾ ಇದೆ. ಅಂದರೆ ಎಷ್ಟು ವೇದಗಳನ್ನು ಓದಿದರೂ ಕೂಡ ಭಗವಂತನನ್ನು ಪರಮಾತ್ಮನನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ, ಅದೇ ಎಲ್ಲ ವಿದ್ಯೆಗಳ ಒಂದು ಗುರಿಯಾಗಿರಬೇಕು. ಅಷ್ಟು ವೇದಗಳನ್ನು ತಿಳಿದು ಕಲಿತು ಕೂಡ ಇದನ್ನು ಮಾಡದೆ ಹೋದರೆ ಭಾರವನ್ನು ಹೊತ್ತ ಕತ್ತೆಯಂತೆಯೇ ಈ ಬ್ರಾಹ್ಮಣನು ಕೂಡ ಗ್ರಂಥಗಳ ಹೊರೆಯನ್ನು ಇವನು ಹೊತ್ತಿದ್ದಾನೆ ಅಂತ ಅರ್ಥವಾಗುತ್ತೆ. ಪ್ರಯೋಜನವಿದ್ದದ ಒಂದು ಇವನು ಮಾಡಿದಂಥ ವಿದ್ಯಾಭ್ಯಾಸ ಅಂತ. ಈಗ ನಮ್ಮ ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮುಂದುವರೆಸ್ತಾ ಅದರ ಜೊತೆಗೆ ಇನ್ನೊಬ್ಬರು ನಾಯನಾರವರು ಸಂಬಂಧಪಡ್ತಾರೆ. ಅವರ ಹೆಸರು ಚೇರಮಾನ್ ಪೆರುಮಾಳ್ ನಾಯನಾರ್ ಎನ್ನುವ ಮಹನೀಯರು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ಹೇಳ್ತಾರೆ, ಕಾರ್ಕೊಂಡ ಕೊಡೈ ಕಳರಿಟ್ಟರಿ ವಾರ್ಕುಂ ಅಡಿಯೇನು ಅಂತ ಹೇಳಿದ್ದಾರೆ. ನಿಜಗುಣ ಶ್ರೀಯೋಗಿಯವರು ಬೇಡದೈದರು ನಂಬಿಕೇಳಿ ಕೈಲಾಸಕ್ಕೆ ದಾಳಿಯಿಟ್ಟ ಅತುಳ ಬಲ ಚೇರಮನ ಚರಣಧೂಳಿಗದ ಭಂಟ ನೆನೆಸುವನು ಅಂತ ನಿಜಗುಣ ಶಿವಯೋಗಿಗಳವರು ಹೇಳಿದ್ದಾರೆ. ಹರಿಹರ ಅವರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಸಿಕ್ಕಲಿಲ್ಲ. ಇವಾಗ ಈ ಚೇರಮಾನ್ ಪೆರುಮಾಳ್ ನಾಯನಾರವರ ಚರಿತ್ರೆಯನ್ನು ಹೇಳ್ತಿದ್ದೀನಿ. ಇವರು ಕೇರಳ ದೇಶಕ್ಕೆ ಸೇರಿದವರು. ಕೇರಳ ಅಂದರೆ ಬೆಟ್ಟ ಪ್ರದೇಶವೇ. ಅಲ್ಲಿಯ ರಾಜಧಾನಿ, ಆ ಮಲೆನಾಡಿನ ರಾಜಧಾನಿ ಕೊಡುಂಕೋಲೂರ್ ಅಂತ. ಅಲ್ಲಿಯವರು ಇವರು. ಇವರದು ರಾಜವಂಶ ಕೋತಯಾರ ರಾಜವಂಶ ಅಂತ. ಇವರ ವಂಶಕ್ಕೆ ಉದಯಾನ್ ಅಂತ ಕೂಡ ಇದೆ, ಉದಯಾನ್ ವಂಶ ಅಂತ ಹೇಳ್ತಾರೆ. ಚೇರಮಾನ್ ಎಂಬುದು ಕೂಡ ಇವರ ವಂಶದ ಹೆಸರೇ. ಇವರಿಗೆ ಪೆರುಮಾಳನ್ನು ಬಿರುದು ಹೆಸರು ಯಾಕೆ ಬಂದಿದೆ ಅಂದರೆ, ಇವರು ಪಟ್ಟಾಭಿಷೇಕ ರಾಜನಾಗಿ ಪಟ್ಟಾಭಿಷೇಕವಾದ ನಂತರ ಇವರಿಗೆ ಈ ಪೆರುಮಾಳ್ ಅನ್ನೋ ಹೆಸರು ಬಂದಿದೆ. ಇವರದು ಮೊದಲು ಇದ್ದ ಹೆಸರು ಏನು ಅಂತಂದರೆ ಪೆರುಮಾ ಕೋತಯನ್ ಅಂತ ಹೇಳಿದೆ. ಇವರು ಪರಮಶಿವ ಭಕ್ತರು, ಚಿಕ್ಕ ವಯಸ್ಸಿನಿಂದಲೇ ಭಕ್ತಿ ಭಕ್ತಿ ಭಕ್ತಿ ಬೆಳೀತಾ ಬೆಳೀತಾ ಇವರಿಗೆ ವಯಸ್ಸಾಗ್ತಾ ಆಗ್ತಾ ಅಂದರೆ ದೊಡ್ಡವರಾಗ್ತಾ ಆಗ್ತಾ ಶಿವಭಕ್ತಿಯನ್ನು ಕೂಡ ವೃದ್ಧಿಯೇ ಆಗ್ತಾ ಇತ್ತು. ಯಾವ ಪ್ರಾಪಂಚಿಕ ವಿಷಯದಲ್ಲೂ ಕೂಡ ಆಸಕ್ತಿ ಇಲ್ಲ, ವೈರಾಗ್ಯ ಬೇಡಪ್ಪ, ರಾಜ ಬೇಡ, ರಾಜ್ಯ ಬೇಡ, ಯಾವುದು ಬೇಡ ಅನ್ನೋ ಒಂದು ವಿರಕ್ತಿ ಇವರು ಹುಟ್ಟಿರೋದೇ ರಾಜವಂಶದಲ್ಲಿ ರಾಜರಾಗಬೇಕು, ಆದರೆ ರಾಜ್ಯ ಬೇಡ, ಶಿವಭಕ್ತಿ ಮಾಡಿದ್ರೆ ಸಾಕು ಅಂತ ಹೇಳಿ ಏನು ಮಾಡಿಬಿಟ್ರು, ರಾಜ್ಯ ತಗೊಳ್ಳೇ ಇಲ್ಲ, ರಾಜ್ಯಭಾರ ತಗೊಳ್ಳೇ ಇಲ್ಲ. ತಿರು ಆಂಚೆ ಕಲಂ ಅನ್ನೋ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಶಿವನ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾವ ಥರ ಮಾಡಿದ್ರು ಅಂತಂದರೆ, ಕೊಳದಿಂದ ನೀರು ತರುವುದು, ಮತ್ತು ಅಲ್ಲಿ ನಂದನವನದಿಂದ ಹೂವುಗಳನ್ನು ಆರಿಸಿ ತಂದು ಅದನ್ನು ಹೂಮಾಲೆಯಾಗಿ ಕಟ್ಟಿ ಅದನ್ನು ದೇವರಿಗೆ ಸಮರ್ಪಿಸುವುದು. ಅಷ್ಟೇ ಅಲ್ಲ, ದೇವಸ್ಥಾನವನ್ನು ಗುಡಿಸಿ ಶುದ್ಧ ಮಾಡುವುದು, ಸಗಣಿಯಿಂದ ನೀರಿನಿಂದ ಸಾರಿಸಿ ಶುದ್ಧ ಮಾಡುವುದು, ಇಂಥ ಎಲ್ಲ ಕೆಲಸಗಳನ್ನು ಮಾಡಿ ಕೊನೆಗೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ಏರ್ಪಾಡು ಮಾಡ್ತಾ ಇದ್ದರು. ಇವರು ಪೂಜೆ ಮಾಡ್ತಾ ಇರಲಿಲ್ಲ. ಈ ಕೆಲಸಗಳನ್ನು ರಾಜನಾದರೂ ಕೂಡ ತಾನು ರಾಜ ಅಲ್ಲ, ನೆನಪೇ ಇಲ್ಲ, ಈ ರೀತಿ ಶಿವರು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದರು. ಈ ರಾಜ್ಯ ಏನಾಯಿತು ಅಂತಂದರೆ, ಸೆಂಗೋಲ್ ಪೋರಯ್ಯನ್ ಅಂತ ಒಬ್ಬ ರಾಜ ತಾತ್ಕಾಲಿಕವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ, ಅವನಿಗೂ ರಾಜ್ಯ ಆಳೋದರಲ್ಲಿ ಆಸಕ್ತಿನೇ ಇಲ್ಲ, ಆತನು ಕೈ ಬಿಟ್ಟುಬಿಟ್ಟ. ಇದರಿಂದ ಏನಾಯಿತು, ಈ ರಾಜ್ಯ ಅನಾಥವಾಯಿತು. ಜನಗಳೆಲ್ಲ ಏನು ಮಾಡಿದ್ರು, ಬುದ್ಧಿವಂತರು ಸಜ್ಜನರು ಆ ದೇಶದ ಎಲ್ಲ ಪ್ರಜೆಗಳು ಏನು ಮಾಡಿದ್ರು, ರಾಜ್ಯ ಹೀಗೆ ಅನಾಥವಾದರೆ ಹೇಗೆ, ಒಬ್ಬ ರಾಜರು ಬೇಕೇ ಬೇಕು ಅಂತ ಈ ತಿರು ಆಂಚೆ ಕಲಮಿಗೆ ಬಂದು ರಾಜನನ್ನು ಪ್ರಾರ್ಥಿಸಿದರು. ನೋಡಿ, ರಾಜ್ಯ ಅನಾಥವಾಗಿದೆ, ಬಂದು ತಾವು ರಾಜ್ಯಭಾರ ಮಾಡಬೇಕು, ಇಲ್ಲಿದ್ದರೆ ಸರಿ ಇಲ್ಲ, ನಮ್ಮಗತಿ ಏನು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಈ ಪೆರುಮಾಳವರು ಏನು ಮಾಡಿದ್ರು, ಶೇರಮಾನ್ ಪೆರುಮಾನ್ ಈಶ್ವರನನ್ನು ಪ್ರಾರ್ಥಿಸಿದರು. ನಾನು ಯಾವುದೂ ಬೇಡ ಅಂತ ಇಲ್ಲಿ ಬಂದು ನಿನ್ನ ಸೇವೆ ಮಾಡ್ತಾ ಇದ್ದರೆ ಇವರು ಹೀಗೆ ಬಂದೆ ನನ್ನ ಒತ್ತಾಯ ಪಡಿಸ್ತಾ ಇದ್ದಾರಲ್ಲ ಅಂತ ಶಿವನನ್ನು ಪ್ರಾರ್ಥಿಸಿದಾಗ ಪರಮೇಶ್ವರ ಹೇಳಿದಾಗ, ಅವರನ್ನು ಬರಮಾಡಿದ್ದೇ ನಾನಪ್ಪ, ನೀನು ಹೋಗಿ ರಾಜ್ಯಭಾರ ಮಾಡು, ನಿನ್ನ ಕರ್ತವ್ಯ ಅದು. ಆದರೆ ನಿನ್ನ ಶಿವಭಕ್ತಿ ಶಿವಸೇವೆ ಯಾವುದಕ್ಕೂ ಕೂಡ ಏನೂ ಕುಂದಿರೋದಿಲ್ಲ, ದಯವಿಟ್ಟು ನೀನು ಹೋಗಿ ರಾಜ್ಯಭಾರ ಮಾಡು ಅಂತ ಅಪ್ಪಣೆ ಕೊಡಿಸಿದ್ರು. ಅದು ಅಪ್ಪಣೆ ಕೊಡಿಸಿದ್ದು ಮಾತ್ರವಲ್ಲ, ಅವರಿಗೆ ಒಂದು ವರವನ್ನು ಕೊಟ್ಟರು. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ಒಂದೆರಡು ವರಗಳನ್ನು ಕೊಡ್ತೇನೆ ನಿನಗೆ. ಯಾರಿಗೆ ಯಾವ ಪ್ರಜೆಗಳಲ್ಲಿ ಯಾರೇ ಆಗಲಿ ಅವರಿಗೆ ಏನು ಮನಸ್ಸಿನಲ್ಲಿಯೋ ಕಷ್ಟದಲ್ಲಿಯೋ ಏನು ಬಂದರೂ ಕೂಡ ಅದು ತಕ್ಷಣವೇ ನಿನ್ನ ಮನಸ್ಸಿಗೆ ಗೊತ್ತಾಗತ್ತೆ. ಎಲ್ಲಿ ಯಾರು ಕಷ್ಟಪಟ್ಟರು ಕೂಡ ಅದು ನಿನಗೆ ತಕ್ಷಣವೇ ಅರಿವಾಗ್ಬಿಡುತ್ತೆ, ಆ ವರವನ್ನು ಕೊಡ್ತೇನೆ ಅಂತ ಹೇಳಿ ಇನ್ನೂ ಒಂದು ಹೇಳಿದ್ರೆ, ಇವರಿಗೆ ಎಲ್ಲ ಪ್ರಾಣಿ ಭಾಷೆಗಳು ಪಕ್ಷಿ ಭಾಷೆಗಳು ಇವೆಲ್ಲ ತಿಳಿಯೋ ಥರ ಅನುಗ್ರಹವನ್ನು ಮಾಡಿ ನೀನು ಹೋಗಪ್ಪ ರಾಜ್ಯಭಾರ ಮಾಡು ಅಂತ ಹೇಳಿ ಕಳಿಸ್ಕೊಟ್ರು. ಅದರಂತೆ ಇವರು ಬಂದು ರಾಜ್ಯಭಾರ ಮಾಡೋಕ್ಕೆ ಪಟ್ಟಾಭಿಷೇಕವಾಯಿತು. ವಿಜೃಂಭಣೆಯಿಂದ ರಾಜ ಆದರು, ರಾಜ ಆಗಿ ರಾಜ್ಯಭಾರ ಶುರು ಮಾಡಿದ್ರು. ಇವರಿಗೆ ಈ ವರ ಕೊಟ್ಟಿದ್ದರಿಂದ ಪರಮೇಶ್ವರನು ಈ ಥರ ಯಾರಿಗೆ ತೊಂದರೆ ಆದರೂ ಕೂಡ ಅದು ನಿನಗೆ ಅರಿವಾಗತ್ತೆ, ತಕ್ಷಣ ಗೊತ್ತಾಗತ್ತೆ ಅಂತ ಹೇಳಿದ್ರಿಂದ ಇವರಿಗೆ ಕಳರಿಟ್ಟು ಅರಿವಾರ್ ಅಂತ ಹೆಸರು ಬಂದಿದ್ದು. ಮತ್ತು ಹೀಗೆ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಒಂದು ದಿವಸ ಆನೆ ಮೇಲೆ ಸಂಚಾರ ಹೊರಟಿದ್ದಾರೆ ರಾಜ್ಯದಲ್ಲಿ. ದೂರದಲ್ಲಿ ಯಾರೋ ಒಬ್ಬರು ತುಂಬ ಮೈ ತುಂಬ ವಿಭೂತಿಯನ್ನು ಧರಿಸ್ಕೊಂಡು ಬರ್ತಾ ಇರುವ ಹಾಗೆ ಕಾಣುತ್ತೆ. ಇವರು ಆನೆಯ ಮೇಲೆ ಹೋಗ್ತಾ ಇದ್ದಾರೆ, ಎದುರು ಬರ್ತಾ ಇದ್ದಾರೆ ಅವರು. ಅವರು ಬರ್ತಾ ಇದ್ದು ಹತ್ತಿರ ಬಂದ ತಕ್ಷಣ ಇವರು ಆನೆಯಿಂದ ಧುಮುಕಿ ಬಿಟ್ಟು ಅವರಿಗೆ ಸಾಷ್ಟಾಂಗವಾಗಿ ರಸ್ತೆಯಲ್ಲಿ ಬೀದಿನಲ್ಲಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಆತ ಇದು ಹೇಳಿದ್ರು, ಅಯ್ಯೋ ಸ್ವಾಮಿ, ನೀವು ಮಹಾರಾಜರು, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ? ನಾನು ಅಗಸ, ನಾನು ಬಟ್ಟೆಯನ್ನು ಶುದ್ಧ ಮಾಡುವ ಅಗಸ, ಅಂದರೆ ಮೈಯೆಲ್ಲ ವಿಭೂತಿ ಇದೆಯಲ್ಲ ಅಂತ ಇವ್ರಿಗನ್ಸಿದ್ರೆ ಆತ ಹೇಳ್ದ, ನೋಡಿ, ನಾನು ಇಲ್ಲಿ ಬಟ್ಟೆಗಳನ್ನು ಶುದ್ಧ ಮಾಡೋದಕ್ಕೆ ಒಂದು ಬಿಳಿಯ ಮಣ್ಣನ್ನು ಉಪಯೋಗಿಸ್ತೇನೆ, ಅದನ್ನು ಉಪಯೋಗಿಸಿ ಬಟ್ಟೆಯನ್ನು ಹೋಗಿದ್ರೆ ಅದು ಬಟ್ಟೆಗಳೆಲ್ಲ ಶುದ್ಧವಾಗುತ್ತೆ. ಆ ಬಿಳಿಯ ಮಣ್ಣು ನನ್ನ ಮೈ ಮೇಲೆಲ್ಲ ಬಿದ್ದಿದೆ, ಮೇಲೆಲ್ಲ ಚೆಲ್ಲಿದೆ, ಅದರಿಂದ ನಿಮಗೆ ವಿಭೂತಿ ಧರಿಸ್ಕೊಂಡು ಕಾಣಿಸಿದೆ, ನನಗೆ ಯಾರು ನಮಸ್ಕಾರ ಮಾಡಿದ್ರಿ ಅಂತ ಹೇಳಿದೆ. ಇವರಿಗೆ ಆ ವಿಭೂತಿ ಧರಿಸಿದ್ರಿಂದ ಸಾಕ್ಷಾತ್ತಾಗಿ ಶಿವಭಕ್ತರಿವರು, ಶಿವಶರಣರು ಅಂತ ಅಂದುಕೊಂಡು ನಮಸ್ಕಾರ ಮಾಡಿದರು. ಇದು ಇವರ ಸರಳತೆ ಮುಗ್ಧತೆಗೆ ಒಂದು ಉದಾಹರಣೆ ಈ ಘಟನೆ ನಡೆದಿದ್ದು. ಆ ನಂತರ ಸ್ವಲ್ಪ ದಿವಸ ಆದ ನಂತರ ಒಬ್ಬರು ಬರ್ತಾರೆ, ಅವರು ಪರಮೇಶ್ವರನೇ ನನಗೆ ಒಂದು ಪತ್ರವನ್ನು ಬರೆದು ಕಳಿಸಿದ್ದಾರೆ ನಿಮ್ಮ ನೋಡುವಂತೆ ಅಂತ ಹೇಳಿ ಇವರ ಆಸ್ಥಾನಕ್ಕೆ ಬರ್ತಾರೆ. ರಾಜಭಟರು ಅವರನ್ನು ವಿಚಾರಿಸ್ತಾರೆ, ಅವರು ರಾಜನಿಗೆ ಸಮಾಚಾರ ಹೇಳ್ತಾರೆ, ಈ ಥರ ಯಾರೋ ಒಂದು ಪರಮೇಶ್ವರನೇ ಬರೆದುಕೊಟ್ಟಂಥ ಪತ್ರವನ್ನು ಕೊಟ್ಟು ನಿಮ್ಮ ನೋಡೋಕ್ಕೆ ಹೇಳಿದಾರಂತೆ ಅಂತ. ಅದಕ್ಕೆ ಅವರು ಅವರನ್ನು ಬರಮಾಡು ಅಂತ ಹೇಳಿಲ್ಲ, ಇವರೇ ಅವರು ಬಂದಿರೋ ಜಾಗಕ್ಕೆ ಹೋಗಿ ಬಾಗಲಲ್ಲಿ ಅವರನ್ನು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಅವರನ್ನು ಉಚಿತವಾದ ಸ್ವಾಗತಿಸಿ ಉಚಿತವಾದ ಆಸನದಲ್ಲಿ ಕೂಡಿಸಿ ಆ ಪತ್ರವನ್ನು ಏನು ಬರೆದಿದೆ ಅಂತ ಓದಿದರು. ಸಾಕ್ಷಾತ್ತಾಗಿ ಪರಮಾತ್ಮನೇ ಕಾಗದ ಬರೆದಿದ್ದಾನೆ. ಅವರಿಗೆ ಪರಮ ಸಂತೋಷವಾಯಿತು, ಈಶ್ವರನೇ ನನಗೆ ಕಾಗದ ಬರಿಬೇಕಾದ್ರೆ ನಾನು ಎಷ್ಟು ಭಾಗ್ಯವಂತ ಅಂತ ಹೇಳಿ ಆ ಸಂತೋಷದಿಂದ ಆ ಕಾಗದದಲ್ಲಿ ಏನು ಬರೆದಿದೆ ನೋಡಿದ್ರೆ ಪರಮೇಶ್ವರ ಏನು ಬರೆದಿದ್ದಾನೆ ಅಂತಂದರೆ, ಇವರು ನನಗೆ ಬಹಳ ನೆಚ್ಚಿನ ಭಕ್ತರು, ಬಹಳ ಒಳ್ಳೆಯ ಭಕ್ತರು, ಒಳ್ಳೆಯ ಸಂಗೀತಗಾರರು, ಹಾಡ್ತಾರೆ, ವೀಣೆ ನುಡಿಸ್ತಾರೆ, ಅಷ್ಟು ಚೆನ್ನಾಗಿ ನುಡಿಸ್ತಾರೆ, ನನಗೆ ಇವರನ್ನು ಕಂಡರೆ ಬಹಳ ಪ್ರೀತಿ. ಇವರನ್ನು ನಿನಗೆ ಯಾಕೆ ಕಳಿಸ್ತಾ ಇದ್ದೀನಿ ಅಂತಂದರೆ, ಇವರನ್ನು ನೀವು ಸರಿಯಾಗಿ ಸನ್ಮಾನಿಸಿ ಗೌರವದಿಂದ ಕಂಡು ಇವರಿಗೆ ಬೇಕಾದ ಯೋಗ್ಯತೆ ಅದನ್ನೆಲ್ಲ ಕೊಡಬೇಕು, ಸನ್ಮಾನ ಮಾಡಬೇಕು, ಅವರಿಗೆ ಬೇಕಾದ ಧನ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಪರಮೇಶ್ವರನೇ ಬರೆದಿದ್ದಾನೆ. ಇದನ್ನು ನೋಡಿ ಇವರಿಗೆ ಅತ್ಯಂತ ಸಂತೋಷವಾಗಿ ಅವರನ್ನು ಬಹಳ ಮರ್ಯಾದೆಯಿಂದ ಉನ್ನತವಾದ ಆಸನದಲ್ಲಿ ಕೂಡಿಸಿ ಆಯಿತು ಸ್ವಾಮಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗಿ ಬೊಕ್ಕಸ ಇದೆಲ್ಲ ಟ್ರೆಷರಿ ಅದನ್ನು ಭಾಗ ತೆರೆದುಬಿಟ್ಟು ಸ್ವಾಮಿ ನಿಮಗೆ ಏನು ಬೇಕೋ ಇದರಲ್ಲಿ ಎಷ್ಟು ಬೇಕೋ ಎಲ್ಲ ತಗೊಳ್ಳಿ ಅಂತ ಹೇಳಿದರು. ರಾಜ ಅವರ ಹೆಸರು ನಿಮಗೆ ಹೇಳಲಿಲ್ಲ, ಅವರ ಹೆಸರು ಬಾಣಭದ್ರರು ಅಂತ. ಇದು ತಿರುವಾಳಿಯಾಳ ಪುರಾಣದಲ್ಲಿ ಬರೋ ಬಾಣಭದ್ರರೇ ಇವರು. ಅದರಲ್ಲಿ ಒಂದು ಸಂಗೀತ ಸ್ಪರ್ಧೆ ನಡೆಯುತ್ತೆ, ಇವರು ಶಿವನ ಪೂಜೆ ಮಾಡತಕ್ಕಂಥ ಒಬ್ಬರು ಅರ್ಚಕರಾಗಿರ್ತಾರೆ, ಅವರೇ ಬಾಣಭದ್ರರು. ಇವರನ್ನು ಬಹಳ ಚೆನ್ನಾಗಿ ಗೌರವಿಸಿ ಖಜಾನೆಯನ್ನು ತೋರಿಸಿ ನಿಮ್ಗೆ ಏನು ಬೇಕೋ ತೆಗೆದುಕೊಳ್ಳಿ ಎಷ್ಟು ಬೇಕೋ ತೆಗೆದುಕೊಳ್ಳಿ ಅಂತ ಮಹಾರಾಜರು ಹೇಳುವಾಗ ಬಾಣಭದ್ರರು ಹೇಳ್ತಾರೆ, ಅಪ್ಪ ಮಹಾರಾಜ ನಿನ್ನ ಔದಾರ್ಯಕ್ಕೆ ಎಣೆಯೇ ಇಲ್ಲ, ಇದಕ್ಕೋಸ್ಕರನೇ ನನಗೆ ಪರಮೇಶ್ವರನ್ ತಮ್ಮನ್ನು ನೋಡಬೇಕು ಅಂತ ಒಂದು ಪತ್ರ ಬರ್ ಕೊಟ್ಟಿರಬೇಕು ಅಂತ ಕಾಣುತ್ತೆ ಅಂತ ಹೇಳಿದ್ರೆ ಮಹಾರಾಜ ಇನ್ನೂ ಹೇಳ್ತಾರೆ, ಇಷ್ಟೇ ಅಲ್ಲ ಈ ರಾಜ್ಯನೇ ನೀವು ತಗೊಳ್ಳಿ, ರಾಜ್ಯಭಾರ ನೀವೇ ಮಾಡಿ ಅಂತ ಹೇಳಿ ಅದನ್ನು ಅವರಿಗೆ ಕೊಡೋಕ್ಕೆ ಮುಂದಾಗ್ತಾರೆ. ಆಗ ಬಾಣಭದ್ರ ಹೇಳ್ತಾರೆ, ನನಗೆ ರಾಜ್ಯ ಎಲ್ಲ ಆಳುವ ಯೋಗ್ಯತೆಯೂ ಇಲ್ಲ, ಅದು ಬೇಕಾಗೂ ಇಲ್ಲ, ನನಗೆ ಎಷ್ಟು ಬೇಕೋ ಪರಮೇಶ್ವರನು ನನಗೆ ಆಜ್ಞೆ ಮಾಡಿದ್ದಾನೆ ಅಷ್ಟು ಮಾತ್ರ ನಾನು ತಗೋದ್ಕೊಳ್ತೀನಿ ಅಂತ ಹೇಳಿ ರಾಜನಿಗೆ ಸಾಕ್ಷಾತ್ತಾಗಿ ಅವರು ವಂದಿಸಿ ಮುಂದೆ ಹೊರಡೋದಕ್ಕೆ ತಯಾರಾಗ್ತಾರೆ. ಅವರನ್ನು ಸಕಲ ಮರ್ಯಾದೆಗಳಿಂದ ಆನೆಯ ಮೇಲೆ ಕೊಟ್ಟು ಕೂಡಿಸಿ ಆನೆ ಮೇಲೆ ಕೂಡಿಸಿ ಅವರನ್ನು ಈ ಮಹಾರಾಜರು ಬೀಳ್ಕೊಡ್ತಾರೆ. ಇಲ್ಲಿಂದ ಮುಂದಕ್ಕೆ ಇವರ ವಿಷಯ ನಾನು ಏನು ಹೇಳಬೇಕು ಅಂತಂದರೆ, ಇವರಿಗೆ ಚಿದಂಬರಂ ನಟರಾಜಸ್ವಾಮಿ ಬಹಳ ಬಹಳ ಇಷ್ಟವಾದ ದೇವರು. ಪ್ರತಿದಿನ ಅವರು ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿ ಚಿದಂಬರ ನಟರಾಜಸ್ವಾಮಿಯನ್ನು ಪೂಜೆ ಮಾಡೋರು. ಪೂಜೆ ಮಾಡ್ತಾ ಇದ್ದಾಗ ಇವರ ಪೂಜೆಗೆ ಎಲ್ಲ ಸರಿಯಾಗಿದೆ, ಒಂದು ಅಕ್ನಾಲೆಜ್ಮೆಂಟ್ ಬರೋ ಥರ ಪ್ರತಿನಿತ್ಯ ಪೂಜೆ ಆದಮೇಲೆ ಒಂದು ಗೆಜ್ಜೆನಾದ ಕೇಳಿಸೋದು, ಎಲ್ಲಿಂದ ಚಿದಂಬರಂನಲ್ಲಿ ನಟರಾಜಸ್ವಾಮಿ ನರ್ತನ ಆದಮೇಲೆ ಕಾಲು ಹೀಗೆ ಹೀಗೆ ಅಲ್ಲಾಡಿಸೋರಂತೆ, ಆ ಗೆಜ್ಜೆನಾದ ಇವರಿಗೆ ಕೇಳಿಸೋದು ಈ ಊರಿನಲ್ಲಿ ಇವರಲ್ಲಿ. ಅದರಿಂದ ಇವರೇನು ತೃಪ್ತಿ ಪಟ್ಟಳು, ಆಹಾ ಇವತ್ತು ನಾನು ಮಾಡಿದೆ ಶಿವ ಪೂಜೆ ಸಾರ್ಥಕವಾಯಿತು, ಶಿವನಿಗೆ ಪ್ರಿಯವಾಗಿದೆ ಅಂತ ಅಂದ್ಕೊಂಡು ಆ ನಂತರ ಆಹಾರವನ್ನು ಸೇವಿಸ್ತಾ ಇದ್ದರು. ಹೀಗೆ ಪ್ರತಿನಿತ್ಯ ನಡೀತಾ ಇತ್ತು. ಒಂದು ದಿವಸ ಏನಾಗಿದೆ, ಇವರು ಯಥಾ ಪ್ರಕಾರ ಪೂಜೆ ಮಾಡ್ತಾ ಇದ್ದಾರೆ, ಯಾವ ಕುಂದು ಕೊರತೆ ಇಲ್ಲದೆ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಆಯಿತು ಆಯಿತು ಪೂಜೆ ಮಾಡಿದ್ದಾಯಿತು, ಎಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ಲ, ಚಿದಂಬರಂನಿಂದ ಬರಲಿಲ್ಲ. ಇವರಿಗೆ ಆತಂಕ ಶುರು ಆಯಿತು, ಯಾಕೆ ಇಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ವಲ್ಲ, ನಾನು ಮಾಡಿದ ಪೂಜೆಯಲ್ಲಿ ಏನಾದರೂ ತಪ್ಪಾಯಿತಾ, ದೋಷವಾಯಿತಾ, ಶಿವನಿಗೆ ಇಷ್ಟವಾಗಲಿಲ್ವೇ ಅಂತ ಇವರಿಗೆ ಒಂದು ಆತಂಕ ಮತ್ತು ಇದೆಲ್ಲ ಶುರುವಾಗಿ ಬಹಳ ನೊಂದುಕೊಂಡು ಓಹೋ ನನ್ನ ಪೂಜೆ ಇವತ್ತು ಪರಮೇಶ್ವರನಿಗೆ ಇಷ್ಟವಾಗಲಿಲ್ಲ ಅಂತ ಕಾಣುತ್ತೆ, ನಾನಿಲ್ಲಿ ಬದುಕಿರೋದು ಪ್ರಯೋಜನವಿಲ್ಲ ಅಂತ ಹೇಳಿ ಕತ್ತಿ ತೆಗೆದು ಕುತ್ತಿಗೆಯನ್ನು ಕತ್ತರಿಸ್ಕೊಳ್ಳೋಕ್ಕೆ ಉದ್ಯುಕ್ತರಾದರು. ಇನ್ನೇನು ಕತ್ ಹೋಗಬೇಕು, ಅಷ್ಟರೊಳಗೆ ಹೆಗ್ಗಜ್ಜೆಯನ್ನು ಅದಕ್ಕೆ ಕೇಳಿಸ್ಬಿಡ್ತು. ಆಶ್ಚರ್ಯವಾಯಿತು ಇವರಿಗೆ, ಅಯ್ಯೋ ಎಷ್ಟು ಪರಮೇಶ್ವರನಿಂದ ದಯವೇ ದಯ, ಇಷ್ಟು ತುದಿಗೆ ತಂದು ಕೊನೆಗೆ ಕೂಡ ಗಜೇನದ ಕೇಳಿಸ್ಬಿಟ್ರು ಅಂತ ಹೇಳಿ ಪರಮೇಶ್ವರನ್ ಕೇಳಿದ್ರು. ಯಾಕಪ್ಪ ಇಷ್ಟು ನಿಧಾನ ಆಯ್ತು ಇವತ್ತು ಅಂತ ಕೇಳಿದ್ರು. ಆಗ ಪರಮೇಶ್ವರ್ ಹೇಳ್ದ, ನಿಮ್ಮಂತೆಯೇ ಇನ್ನೊಬ್ಬ ಭಕ್ತ ನನ್ನಲ್ಲಿ ಇವತ್ತು ಇಲ್ಲಿ ಬಂದು ಭಾಳ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂದ್ರೆ ಕೇಳ್ತಾ ನನಗೆ ಮೈ ಮರೆತು ಹೋಯಿತು. ಇವ್ರಿಗೆ ಹೇಳಿದ್ದು ಇನ್ನೊಬ್ಬ ಭಕ್ತರಂತೆ, ಬಹಳ ಬೇಕಾದ ಭಕ್ತರಂತೆ, ಇವರಂತೇ ನನಗೂ ಬಹಳ ಬೇಕಾದ ಭಕ್ತರು, ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ಅದನ್ನು ಕೇಳ್ತಾ ಮೈ ಮರೆತುಬಿಟ್ಟೆ, ಆದ್ದರಿಂದ ಈ ಕಡೆ ಗಮನ ಕೊಡೋದು ತಡವಾಯಿತು ಅಂತ ಹೇಳಿದರೆ ಇವರಿಗೆ ಪುಳುಕಿತರಾಗ್ಬಿಟ್ರು. ಆಹಾ, ಅವರು ಎಷ್ಟು ದೊಡ್ಡ ಭಕ್ತರಾಗಿರಬೇಕು, ಅವರನ್ನು ನಾವು ನೋಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಅಂಥ ಭಕ್ತರೇ ಅವರು ನೋಡಲೇಬೇಕು ನಾನು ಅಂತ ಹೇಳಿಬಿಟ್ಟು ಅವರು ಚಿದಂಬರಕ್ಕೆ ಹೋಗೋದಕ್ಕೆ ತಕ್ಷಣವೇ ಎಲ್ಲ ಏರ್ಪಾಡುಗಳನ್ನು ಕೂಡ ಮಾಡಿಕೊಂಡರು. ಈ ಚಿದಂಬರ ನಟರಾಜ ಸ್ವಾಮಿಯವರು, ಅವರು ನರ್ತನ ಮಾಡಿದ್ದು ಇದೆಲ್ಲ ಗೊತ್ತಿದೆಯಲ್ಲ, ಇವರ ಬಗ್ಗೆ, ಈ ಸ್ವಾಮಿಯ ಬಗ್ಗೆ ಮುತ್ತುಸ್ವಾಮಿ ದೀಕ್ಷಿತರವರು ಒಂದು ಕೀರ್ತನೆಯನ್ನು ರಚಿಸಿದ್ದಾರೆ, ಅದನ್ನು ಈಗ ನಾವು ಕೇಳಿ ಆನಂದಿಸೋಣ.

ಹಾಗೆ ಚಿದಂಬರಂನಲ್ಲಿ ಅಷ್ಟು ಸೊಗಸಾಗಿ ಹಾಡಿದ ಪರಮಭಕ್ತರು ಯಾರು ಅಂತಂದರೆ ನಮ್ಮ ಸುಂದರಮೂರ್ತಿ ಸ್ವಾಮಿಗಳು. ಅವರನ್ನು ಇವರು ಕನೆಕ್ಷನ್ ಕೊಡೋದಕ್ಕೆ ಈ ಘಟನೆಯನ್ನು ನಡೆಸಿದರು. ಅವರ ಸಂಬಂಧ ಒಬ್ಬರಿಗೊಬ್ಬರಿಗೆ ಸೇರಬೇಕು. ಅವರು ರಾಜಕುಮಾರರು, ರಾಜ ಅಲ್ಲ, ರಾಜಕುಮಾರರ ಥರ ಮೆರೆದವರು ಸುಂದರಮೂರ್ತಿ ನಾಯನಾರವರು. ಇವರು ರಾಜ್ಯ ಇದ್ದರೂ ರಾಜ್ಯ ಬಿಟ್ಟು ಬಹಳ ವಿನೀತರಾಗಿ ದೈನ್ಯದಿಂದ ಶಿವನ ಸೇವೆ ಮಾಡೋರು. ಇವರಿಬ್ಬರೂ ಸೇರಿದರೆ ಹೇಗೆ ಚೆನ್ನಾಗಿರುತ್ತೆ ಅಂತ ಭಗವಂತನು ಒಂದು ವ್ಯೂಹವನ್ನು ಮಾಡಿ ಇವರಿಬ್ಬರೂ ಸೇರಬೇಕು ಅಂತ ಈ ಉಪಾಯವನ್ನು ಮಾಡಿದ್ರು. ಅದರಿಂದ ಹೀಗೆ ಹೇಳಿದರು, ನನ್ನ ಭಕ್ತ ಸುಂದರಮೂರ್ತಿ ನಾಯನಾರವಂತ. ಅವರನ್ನು ನೋಡೋದಕ್ಕೆ ಇವರು ಪರಿವಾರಗಳೊಂದೊಳಗೊಂಡು ಹೋದರು ಚಿದಂಬರಕ್ಕೆ. ಅಲ್ಲಿ ಚಿದಂಬರ ಸ್ವಾಮಿ ನೋಡಿದ್ರು, ಪೊನ್ಮೇನಿ ಚೇರ್ಮನ್ ಪೆರುಮಾನವರು ಚಿದಂಬರಕ್ಕೆ ಬರ್ತಾ ಇದ್ದಾರೆ. ಬಂದರೆ ಅಲ್ಲಿ ಸಾಕ್ಷಾತ್ತಾಗಿ ಚಿದಂಬರ ಸ್ಥಳವನ್ನು ಸಮೀಪಿಸಿದ್ದಾಗಲೇ ಸಾಷ್ಟಾಂಗವಾಗಿ ಎಲ್ಲೆಯಲ್ಲಿಯೇ ನಮಸ್ಕಾರ ಮಾಡಿ, ಶಿವನು ನರ್ತನ ಮಾಡೋದು ಹೇಗೆ, ಆತನ ಪೊನ್ಮೇನಿ ಅಂದರೆ ಬಂಗಾರದಂಥ ಶರೀರವಂತೆ, ಜಟೆ ಬೇರೆ ಹುಣ್ಣಿನಂತೆ ಹೊಳಿತಾ ಇದ್ದಂತೆ. ಅವರು ನರ್ತನ ಮಾಡ್ತಾ ಇದ್ದರೆ ಹೀಗೆ ಹಾಗೆ ಆದರೆ ಒಂದು ಫ್ಲ್ಯಾಶ್ ಹೊಳಿತಾ ಇದ್ದಂತೆ, ಫ್ಲ್ಯಾಶ್ ಈ ಕಡೆಯಿಂದ ಆ ಕಡೆಗೆ ಹೊಳಿತಾ ಇದೆ. ಅದನ್ನು ಕಂಡು ಆನಂದ ಭರಿತರಾಗಿ ಕಣ್ಣಲ್ಲಿ ಧಾರಧಾರಿಯಾಗಿ ನೀರು ಬರ್ತಾ ಇದೆ ಆ ಭಕ್ತಿ. ಆವಾಗ ಅಲ್ಲಿ ಇವರು ಪೊನ್ವಣ್ಣತ್ತು ತಿರುವಂದಾಬಿ ಅಂತ ರಚನೆ ಮಾಡಿ ಹಾಡಿದರು. ಹೀಗೆ ಅಲ್ಲಿ ಅವರು ಶಿವನ ಸೇವೆಯನ್ನು ಮಾಡಿದರು. ಆದರೆ ಇವರು ಹೋಗೋ ಟೈಮಲ್ಲಿ ಸುಂದರಮೂರ್ತಿ ನಾಯನಾರವರು ಅವರನ್ನು ತಾನೇ ಹುಡ್ಕೋ

0: ಎಲ್ಲ ಸೆಂಟು ಅದೆಲ್ಲ ಮೈಗೆ ಹಾಕ್ಕೊಳ್ಳೋಕ್ಕೆ, ಮತ್ತು ವಾಯುವೇಗದಲ್ಲಿ ಹಾರತಕ್ಕಂಥ ಕುದುರೆಗಳು ಬೇಕು, ಮತ್ತು ಇನ್ನೇನೇನು ಬೇಕು, ಬಂಗಾರದ ಪಲ್ಲಕ್ಕಿ, ಬಂಗಾರದ ಪುಷ್ಪ ಕೇಳೋದಕ್ಕೆ ಲಿಮಿಟೇ ಇಲ್ಲ, ಎಲ್ಲ ಕೇಳ್ತಾ ಇದ್ದಾರೆ. ಎಷ್ಟಾದರೂ ಈಶ್ವರನನ್ನೇ ಕೇಳೋರು, ಸಖ್ಯ ಆಯ್ತಲ್ಲ ಫ್ರೆಂಡು. ಅದರಿಂದ ಶಿವನಿಗೂ ಇದೇ ಬೇಕು, ಇವರು ಕೇಳಲೇಬೇಕು, ನಾನು ಕೊಡಲೇಬೇಕು ಅಂತ ಅದನ್ನೆಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ಗಂಟು ಮೂಟೆ ಕಟ್ಕೊಂಡು ತಿರುವಾರೂರಿಗೆ ಬಂದರು. ತಿರುವಾರೂರಿಗೆ ಬಂದು ಪರವೆ ಹತ್ರ ಹೇಳಿದ್ರು, ನೋಡಿ ಎಷ್ಟೆಲ್ಲ ತಂದುಬಿಟ್ಟಿದ್ದೀನಿ, ಈಶ್ವರನ ಕೇಳಿ ತಂದಿದ್ದೀನಿ ಅಂತ ಒಪ್ಪಿಸಿದ್ರು. ಆಮೇಲೆ ಇವರಿಗೆ ಅಲ್ಲಿ ಸಮಾಚಾರ ಬಂತು, ಶೇರಮಾನ್ ತಿರುಮಾಳವರು ನನ್ನನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ ಅಂತ ಸಮಾಚಾರ ಬಂತು. ಅವರನ್ನು ಸ್ವಾಗತಿಸುವುದಕ್ಕೆ ಇವರು ಹೋದರು. ಹೇಗೆಲ್ಲ ಅವರನ್ನು ತಬ್ಬಿಕೊಂಡು ಮತ್ತು ಆಲಿಂಗನ ಮಾಡಿಕೊಂಡು ಸಕಲ ಮರ್ಯಾದೆಗಳಿಂದ ಅವರನ್ನು ಇವರು ಬರಿಮಾಡಿಕೊಂಡರು. ಹೀಗೆ ಚೇರ್ಮಾನ್ ತಿರುಮಾಳವರಿಗೂ ಸುಂದರಮೂರ್ತಿ ನಾಯನಾರವರಿಗೂ ಗಾಢವಾದ ಒಂದು ಸ್ನೇಹ ಬೆಳೆಯಿತು. ಎಷ್ಟು ಮಟ್ಟಿಗೆ ಅಂದರೆ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದ ಹಾಗೆ ಅಂತಹ ಸ್ನೇಹ ಬೆಳೆದು ಮುಂದಕ್ಕೆ ಇವರಿಬ್ಬರು ಸ್ವಲ್ಪ ದೂರ ಸ್ವಲ್ಪ ಕಾಲದಲ್ಲಿ ಅವರ ತಿರುವಾರ್ನಲ್ಲೇ ಇದ್ದರು. ಆ ನಂತರ ಇವರಿಬ್ಬರೂ ಸೇರಿ ಮದುರೈಗೆ ಹೊರಟರು. ಮದುರೈನಲ್ಲಿ ಮದುರೈ ಯಾತ್ರೆ ಹೊರಡ್ತಾ ಇದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.
2: Dear listeners of shaivam.org, the following is Shukla Yajurvedam, Karma Shaka, Adhyayam 30.
3: Atha Trimshodhyayah.

ಜ್ಞಾತಿಂ ಪೃಥಗ್ವರೂಣಂ ಭೇಷಜಂ ಕವಿಂ ಕ್ಷತ್ರಮಿಂದ್ರಂ ವಯೋಧಸಂ ಅತಿಚ್ಛಂದ ಸಂಛಂದ ಇಂದ್ರಿಯಂ ಬೃಹದೃಷಭಂಗಾಂ ವಯೋ ದಧದ್ವ್ಯಂತ್ವಾಜ್ಯಸ್ಯ ಹೋತರ್ಯಜ.

ಸತ್ಯಂ ವಾ ಅತ್ಯೈತದಾಸನ್ನ ಸಮಲಂತ ದೇವಾಪಹದೇ ಮೇದ್ಯ ಏವ ಮೇಧಮುಪೈತ್ಯತ್ಸು ದೀಕ್ಷಾಂ ಪ್ರವೇದಯಿತ್ವಾ ದೇವಾಸ್ವರ್ಗಂ ಲೋಕಮಾಯಂ ಯದತ್ಸು ಮತಿಸ್ ತಾನಿ ತಾಮೇವ ದಿಕ್ಷ್ವಾಲಭಂತೆ ಅಪಯ ಅಪೋವೃತಮಪ್ಯವೈದಿತಾಂ ವಾ ಏತದ್ದೀಕ್ಷಾಂ ಪುನರಪ್ಸು ಪ್ರವೇಶಯಿತ್ವೋ ಸದಯೋತ್ರಾಯಸ್ಮೈ ನಮಿತ್ಯಾಹತ್ರಾತ್ಯಾ ಏವ ಸ್ವಧಿತೆ ಮೈನಗುಂ ನಿಗುಂ ಸೀರಿತಿ ವೈ

ಪವಿತ್ರಿತ್ರಿಪಾದ್ಯಜಮಾನೇವಾತ್ಮನ ಪಾವಯದಿತ್ರಿಷ್ಯಾಯಿ ದೇವಾಥೋತ್ರಯೋ ಇಮೇ ಪ್ರಾಣಾನ್ ಪ್ರಾಣಪಾನೋ ಜ್ಞಾನೋ ಯಾವಾನೇವಾತ್ಮಾತಂ ಪಾವಯತಿ ಸಪ್ತಭಿಃ ಪಾವಯತಿ ಸಪ್ತವೈ ಛಂದಾಗುಂಸಿ ಛಂದೋಭಿರೇವೈನಂ ಪಾವಯತ್ಯಥೋ ಬ್ರಹ್ಮ ವೈ ಛಂದಾಗುಂಸಿ ಬ್ರಹ್ಮನೈವೈನಂ ಪಾವಯತ್ಯೇಕವಿಗುಂಶತ್ಯಾ ಪಾವಯತಿ ದಶಹತ್ಯಾ ಅಂಗುಲಯೋ ದಶಪಾದ್ಯಾ ಆತ್ಮೈಕವಿಗುಂಶೋ ಯಾವಾನೇವಾಸ್ಯಾತ್ಮಾತಂ ಪಾವಯತಿ ಯಾ ವೈ ನೈರಲತಾ ಅಕ್ಷಾತ್ರಿಯಸ್ವಪ್ನೇ ಯದ್ವೀಕ್ಷತೆ ತೇನಾಕ್ಷೈತಿ ವರ್ತತೆ ಯಾಂ ಪ್ರಥಮಾನ್ ದೀಕ್ಷತೋ ರಾತ್ರಿರ್ಜಗತಿ ಸ್ವಪ್ನೇನ ವ್ಯಾವರ್ತತೆ ಯಾಂ ಪ್ರಥಮಾನ್ ದೀಕ್ಷಿತೋ ವಸತಿ ಯತ್ನ್ಯಂತ ಜಾವರಂಧತೆ ಯಾಗುಂ ಸೋಮೇ ಕ್ರೀತೆ ಪ್ರಜಾಂತ ಜಾಯಾಶ್ವತ್ಯಾ ಸತ್ಯಯಾ ಪಶುಗುಸ್ತಯಾ ಆಕೂತ್ಯೈ ಪ್ರಯುಜ ಅಗ್ನಯ.

ಸರ್ವಾತ್ ಏತದ್ದೇವತಾ ವಿರಾತ್ಮಾನಂ ಪರಿಶ್ರಯಂತಿ ಯಜ್ಞಸ್ಯ ವೈ ಸೃಷ್ಟಸ್ಯೋಲ್ಬ ಮನ್ವಲಭತ್ತಕ್ಷೌಮಲಭತ್ತಸ್ಮಾಕ್ಷೌಮೇಣ ದೀಕ್ಷಯಂತಿ ಯಜ್ಞಸ್ಯ ತಯೋ ನಿತ್ವಾಯ ಪ್ರಾಚೀನ ಮಾತ್ರಾ ಪತ್ನೀ ದೀಕ್ಷಯಂತೀಂದ್ರಿಯಸ್ಯಾ ವೈ ಪ್ರಾಚೀನ ಮಾತ್ರೇಂದ್ರಿಯಜ್ಞಸ್ತ್ರಿಯಾ ಪ್ರಜಾ ಯತ್ಪ್ರಾಚೀನ ಮಾತ್ರಾ ಪತ್ನೀ ದೀಕ್ಷಯಂತೀಂದ್ರಿಯಮಸ್ಯಾಂ ದದಾತಿ ಯೋ ನಿರ್ವೈ ದೀಕ್ಷಿತಸ್ಯ ದೀಕ್ಷಿತಂ ವಿಮೇ

ಗಚ್ಚತಿಂಬುರೋಶ್ಯರ್ಯುರ್ವಿಭಜತಿ ಕೋತರ್ಯಜ ಕೋತರ್ಯಜನೇಷ್ಟರ್ಯಜ ಪುರೋಭಾಚಂ ವಿಭಜತಿ ಮೈತ್ರಾವರುಣ ಪಶ್ಚಾತ್ ಸ್ವಾಹಾ ಯಜ್ಞಂ ಮನಸಾ ಇತಿ ಮನಸಾ ಯಜ್ಞಮ

bene. Imbroce nati di yat di ikshita vratameva tatyatnyo vitevanan samabhavattam bhatya samabhavatyam vrati vanujate yatnyasya sambhūtye irasve yatthomete ಬ್ರೂಯಾತ್ಮೇವಾವದಸ್ಯಾತನ್ನಾಭೂಯಂ ಯದಾಹ ಭೂಯೋ ಭರೇತ್ ಪರಿಮಿತ ಸತ್ಯಾತ್ಯವರುಧ್ಯೈ ದೇವಾಸ್ತವಿತಾವಸೋರ್ವಸುಧಾವೇತಿ ಸಮಿತ್ರ ಪ್ರಸೂತ

ಸಾಧಿಪತಿ ಮೂಷಾ ಪ್ರತಿಗೃಹೀತೇತಿ ವಾಯುಮೇವಾಸಾಂಗೋಪ್ತಾರಮಕ ಸ್ವಸ್ತಾರಮಧಿಪತಿ ಭೂಷಣಂ ಪ್ರತಿಗೃಹೀತಾರಮಾಪೋ ವೈ ಯಜ್ಞೋ ಯತಪೋ ದೀಕ್ಷಿತೋ ವಗಾಹೇತ್ ಯಜ್ಞಮಕೃತ್ತಸ್ಮೀಯಾತ್ ಯದಾಹ ದೇವೀ ರಾಪೋ ಅಪಾನ್ನ ಪಾದಿಧಿಯ ದೇವಾಸಿ ಯಜ್ಞಂ ಮೇದಂತನ್ನಾಕ್ರಾಮತಿ ಯತಪೋ ದೀಕ್ಷಿತೋ ವಗಹೇತ್ ವಿದೃಶ್ಯತ್ಯಸ್ತನ್ನವಾ ಗಹೇತ್ಯತ್ಯವಗಾಹೇತ್ ಲೋಷ್ಟಂ ವಿಮೃಷ್ಟೇತ್ತಮೇವ ಸೇತುಮನುಸಂದನೋತಿಲ ವೈದೀಕ್ಷಿತಂತರಂತಂ ದೇವತಾ ಅನುತರತ್ಯರಣೀಭ್ಯಾಗುಂ ಸಹತರತಿ ಸಹೈವ ದೇವತಾ ವಿಸ್ತರತಿ ನ ವೈ ದೀಕ್ಷಿತಂತರಂತಿ ಯಜ್ಞಾನುತರತಿ ರಥಾಂಗಾನ ಸಹಂತರತಿ ಸಹೈವ ಯಜ್ಞೇನ ತರತಿ ಹಮುಂ ವಾ ಆದಿತ್ಯಗುಂ ಸರ್ವಾ ವಾಚೋ ಗಚ್ಛಂತಿ ತಾ